ಸೇಪಾತ್ ಕಲಿಜಾನಾಂ ಹಿದಾಯಚ ಏತಸ್ಮಾದ ಪರಂ ಕಿಂಚಿತ್ ಪುರಾನಾಥೈವತೋ ಮುನೆ ವಿದ್ಯತೆ ನ ಮನಃಶುದ್ಧ್ಯೈ ಕಲಿಜಾನಾಂ ವಿಶೇಷತಃ ಜನ್ಮಾಂತರೇ ಭವೇತ್ ಪುಣ್ಯಂ ಮಹದ್ಯಸ್ಯ ಸುಧೀಮತಃ ತಸ್ಯ ಪ್ರೀತಿರ್ಭವೇತ್ ತತ್ರ ಮಹಾಭಾಗ್ಯವತೋ ಮುನೆ ಏತತ್ ಶಿವಪುರಾಣಂ ಹಿ ಪರಮಂ ಶಾಸ್ತ್ರಮುತ್ತಮಂ ಶಿವರೂಪಂ ಕ್ಷಿತೌ ಜ್ಞೇಯಂ ಸೇವನೀಯಂ ಚ ಸರ್ವಥಾ ಪಠನಾಶ್ರವನಾದಸ್ಯ ಭಕ್ತಿಮಾನ್ ನರಸತ್ತಮಃ ಸದ್ಯ ಶಿವಪದ ಪ್ರಾಪ್ತಿಂ ಲಭತೆ ಸರ್ವಸಾಧನಾತ್ ತಸ್ಮಾತ್ ಸರ್ವ ಪ್ರಯತ್ನೇನ ಕಾಂಕ್ಷಿತಂ ಪಠನಂ ದೃಭಿಃ ತಥಾ ಚ ಶ್ರವಣಂ ಪ್ರೇಮ್ನಾ ಸರ್ವ ಕಾಮ ಫಲಪ್ರದಂ ಪುರಾಣ ಶ್ರವಣಾಚಂಭೋ ನಿಷ್ಪಾಪೋ ಜಾಯತೆ ನರಃ ಭುಕ್ತ್ವಾ ಭೋಗಾನ್ ವಿಪುಲಾನ್ ಶಿವಲೋಕಂ ಅವಾಪ್ನುಯಾತ್ ರಾಜಸೂಯೇನ ಯತ್ಪುಣ್ಯಂ ಅಗ್ನಿಷ್ಟೋಮಶತೇನ ಚ ತತ್ಪುಣ್ಯಂ ಲಭತೆ ಶಂಭೋ ಕದಾ ಶ್ರವಣ ಮಾತ್ರತಃ ಯೇ ಶೃಣ್ವಂತಿ ಮುನೇ ಶೈವಂ ಪುರಾಣಂ ಶಾಸ್ತ್ರಮುತ್ತಮಂ ತೇ ಮನುಷ್ಯಾನ ಮಂತವ್ಯಾ ರುದ್ರ ಏವ ನ ಸಂಶಯಃ ಶೃಣ್ವತಾಂ ತತ್ಪುರಾಣಂ ಹಿ ತಥಾ ಕೀರ್ತಯತಾಂ ಚ ತತ್ ಪಾದಾಂಬುಜರಜಾಂ ಸೇವ ತೀರ್ಥಾನಿ ಮುನಯೋ ವಿದುಃ ಗಂತುಂ ನಿಶ್ರೇಯ ಸಂಸ್ಥಾನಂ ಯೇಭಿ ವಾಂಛಂತಿ ದೇಹಿನಃ ಶೈವಂ ಪುರಾಣಮಮಲಂ ಭಕ್ತ್ಯಾ ಶೃಣ್ವಂತು ತೇ ಸದಾ ಸದಾ ಶ್ರೋತುಂ ಯದ್ಯಶಕ್ತೋ ಭವೇತ್ ಮುನಿಸತ್ತಮ ನಿಯತಾತ್ಮಾ ಪ್ರತಿದಿನಂ ಶೃಣುಯಾದ್ವಾ ಮುಹೂರ್ತಕಂ ಯದಿ ಪ್ರತಿದಿನಂ ಶ್ರೋತುಂ ಅಶಕ್ತೋ ಮಾನವೋ ಭವೇತ್ ಪುಣ್ಯಮಾಸಾದಿಷು ಮುನೇ ಶ್ರೂಯಾತ್ ಶಿವಪುರಾಣಕಂ.

0: ओम नमः शिवाय।
1: यू आर लिसनिंग टू शैवम डॉट ऑर्ग रेडियो, द 24/7 स्पिरिचुअल चैनल फ्रॉम शैवम डॉट ऑर्ग।
2: ஓம் நம சிவாய். டியர் லிசனர்ஸ் ஆஃப் ஷைவம் டாட் ஆர், யூ ஆர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் சண்டிகேஸ்வரர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
3: குருபியோ நம. தெய்வீக விசாரங்களன்னு தெளிந்து கொள்ளுவ ஆசக்தியிந்த இருவ எல்லா வீக்ஷகரிகோ நன்ன ನಮಸ್ಕಾರಗಳು. ಈ ದಿನದ ವಿಡಿಯೋದಲ್ಲಿ ಚಂಡೇಶ್ವರ ನಾಯನಾರ್ ಅನ್ನುವ ಶಿವಭಕ್ತರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯಕ್ಕೆ ಹೋಗುವ ಮೊದಲು ಎರಡು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದನೇದು, ಶಿವಾಪರಾಧ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ. ಶಿವಾಪರಾಧ ಅನ್ನೋದು ಬಹಳ ದೊಡ್ಡ ಅಪರಾಧ. ಈ ಅಪರಾಧ ಮಾಡಿದರೆ ಅದಕ್ಕೆ ಕ್ಷಮಾಪಣೆ ಇಲ್ಲ, ಶಿಕ್ಷೆಯೇ. ಹಾಗಾದರೆ ಶಿವಾಪರಾಧ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಅವಶ್ಯಕ. ಶಿವಾಪರಾಧ ಅಂದರೆ ಶಿವಧ್ಯಾನದಲ್ಲಿರೋರು, ಶಿವಪೂಜೆಯಲ್ಲಿರೋರು, ಶಿವಯೋಗಿಗಳಿಗೆ ಅವರು ಧ್ಯಾನಾಸಕ್ತರಾಗಿದ್ದಾಗ ಪೂಜೆ ಮಾಡುವಾಗ ಅವರಿಗೆ ಅಡ್ಡಿಯನ್ನುಂಟು ಮಾಡುವುದು, ಪೂಜೆಗೆ ನಡೆಯದ ಹಾಗೆ ತೊಂದರೆ ಕೊಡುವುದು, ಅವರಿಗೆ ಹಿಂಸೆ ಕೊಡುವುದು, ಶಿವಪೂಜೆ ನಡೆಯದ ಹಾಗೆ ನೋಡಿಕೊಳ್ಳುವುದು ಶಿವಾಪರಾಧ ಅನ್ನಿಸ್ಕೊಳ್ಳುತ್ತೆ. ಅವರಿಗೆ ಹಿಂಸೆ ಕೊಡೋದು ಎಲ್ಲವೂ ಶಿವಾಪರಾಧ ಅನ್ನಿಸಿಕೊಳ್ಳುತ್ತೆ. ಈ ತರಹ ಶಿವಪೂಜೆಯನ್ನು ಮಾಡುವುದಕ್ಕೆ ತೊಂದರೆ ಪಡಿಸಿದವರು ಅದು ಮನುಷ್ಯರು ಅಂತಲೇ ಆಗಬೇಕಾಗಿಲ್ಲ, ಪ್ರಾಣಿಗಳು ಕೂಡ ಆಗಿರಬಹುದು. ಆ ಥರ ಮಾಡಿದರೆ, ಶಿವಪೂಜೆಗೆ ಅಡ್ಡಿ ಬಂದರೆ ಅದು ಶಿವಾಪರಾಧ ಅಂತ ಹೇಳಲ್ಪಡುತ್ತೆ. ಈ ಶಿವಾಪರಾಧ ನಡೆದಾಗ ಆ ಅಪರಾಧಕ್ಕೆ ಕ್ಷಮೆ ಇಲ್ಲ, ಕ್ಷಮಾಪಣೆ ಇಲ್ಲ, ಶಿಕ್ಷೆಯೇ. ಈ ವಿಷಯವನ್ನು ಸಮರ್ಥಿಸಿಕೊಳ್ಳುವ ಹಾಗೆ ನಾನು ಒಂದು ಎರಡು ವಿಷಯಗಳನ್ನು ಹೇಳ್ತೀನಿ. ಯರಿಪತ್ತ ನಾಯನಾರ್ ಅನ್ನುವರ ಚರಿತ್ರೆಯ ಹಿಂದೆ ಹೇಳಿದ್ದೀನಿ. ಆ ಚರಿತ್ರೆಯಲ್ಲಿ ಒಬ್ಬ ಶಿವಭಕ್ತರು ಶಿವನ ಪೂಜೆಗಾಗಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಒಂದು ತೋಟದಿಂದ ವಿಧ ವಿಧವಾದ ಹೂವುಗಳನ್ನೆಲ್ಲ ಸಂಗ್ರಹಿಸಿ ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು, ದೊಡ್ಡ ಬುಟ್ಟಿಯಲ್ಲಿ ಹಾಕ್ಕೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇರ್ತಾರೆ. ಆಗ ಆ ದೇಶದ ರಾಜನ ಪಟ್ಟದ ಆನೆ ಏನು ಮಾಡುತ್ತೆ, ಹಿಂದ್ಗಡೆಯಿಂದ ಮದೋನ್ಮತ್ತವಾಗಿ ಅದಕ್ಕೆ ಮದ ಬಂದುಬಿಟ್ಟಿರುತ್ತೆ. ಹುಚ್ಚಾಪಟ್ಟೆ ನುಗ್ತಾ ಬಂದು ಈ ಶಿವಪೂಜೆಯನ್ನು ಮಾಡೋಕ್ಕೆ ಹೊರಟಿದಾರಲ್ಲ, ಆ ಭಕ್ತರ ಹೂವಿನ ಬುಟ್ಟಿಯನ್ನು ಎಲ್ಲೆಲ್ಲಿಗೋ ಎಸೆದು ಬಿಡ್ತು, ಸೊಂಡ್ಲಿಂದ ಈ ಕಡೆ ಆ ಕಡೆ ಅಲ್ಲಾಡ್ತಾ ಎಸೆದು ಬಿಟ್ಟಿದ್ದ. ಅಲ್ಲದೆ ಅವರನ್ನು ಕೂಡ ರಸ್ತೆಯಲ್ಲಿ ಕೆಡವಿಬಿಡ್ತು. ಇದರಿಂದ ಅವರಿಗೆ ಬಹಳ ಖೇದವಾಯಿತು, ಇವತ್ತಿನ ಶಿವಪೂಜೆ ತಪ್ಪಿ ಹೋಯಿತಲ್ಲ ಅಂತ ಅವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಆಗ ಅಲ್ಲಿದ್ದ ಯರಿಪತ್ತನಾಯನಾರಿಗೆ ಓಡಿ ಬಂದು ನೋಡಿದ್ರು, ಹೀಗಾಗಿದೆ, ಓಹೋ ಶಿವಪರಾಧವಾಯಿತು, ಇದನ್ನು ಸಹಿಸಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತಮ್ಮ ಕೊಡಲಿಯಿಂದ ಆ ಆನೆಯನ್ನು ಸಂಹರಿಸಿದ್ದಲ್ಲದೆ ಆನೆ ಮೇಲೆ ಕುಳಿತಿದ್ದ ಮಾವುತರ ಇಬ್ಬರನ್ನು ಮತ್ತು ಆನೆ ಜೊತೆಯಲ್ಲಿ ಬರ್ತಿದ್ದ ಮತ್ತಿಬ್ಬರನ್ನು ಕೂಡ ಸಂಹರಿಸಿಬಿಟ್ರು. ಇದನ್ನು ನಾ ಚರಿತ್ರೆಯಲ್ಲಿ ಹೇಳಿರೋದು, ತಾವು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ, ಅದಕ್ಕೂ ಜ್ಞಾಪಕ ಮಾಡಿದ್ದೀನಿ. ಹೋದ ಸಲ ವಿಡಿಯೋನಲ್ಲಿ ನಾನು ಕುರಿಪ್ಪು ತೊಂಡ ನಾಯನಾರ್, ತಿರುಕುರುಪ್ಪು ತೊಂಡ ನಾಯನಾರ್ ಅನ್ನುವರ ಚರಿತ್ರೆ ಹೇಳುವಾಗ ಈ ವಿಷಯ ಬಂದಿದೆ. ಪಾರ್ವತಿ ತಾಯಿ ಮಾತೆ ಏನು ಮಾಡಿದ್ದಾರೆ, ಶಿವನನ್ನು ಪೂಜೆ ಮಾಡುವುದಕ್ಕೆ ಆಗಮಶಾಸ್ತ್ರ ರೀತಿಯ ಪೂಜೆ ಮಾಡುವುದಕ್ಕೆ ಕಂಚೀನಗರಕ್ಕೆ ಬಂದು ಅಲ್ಲಿ ಶಿವನನ್ನು ಕುರಿತು ಆರಾಧಿಸ್ತಾ ಇದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ. ಈ ಪೂಜೆಯಿಂದ ಪ್ರಸನ್ನನಾದ ಪರಮೇಶ್ವರನು ಅಲ್ಲಿಗೆ ಬಂದು ಪಾರ್ವತಿಯನ್ನು ಏನು ವರ ಕೊಡಲಿ ಅಂತ ಕೇಳ್ತಾರೆ. ಪಾರ್ವತಿ ಏನು ವರ ಬೇಕು, ಆಕೆ ಪಾರ್ವತಿಯ ಮಾತೆಯೇ ಎಲ್ರಿಗೂ ಎಲ್ಲ ವರಗಳನ್ನು ಕೊಡುವಂಥ ತಾಯಿ, ಆಕೆ ಏನಾದರೂ ಕೇಳೋಕ್ಕೆ ಇದೆಯಾ? ಆದರೂ ಒಂದು ವರವನ್ನು ಕೇಳ್ತಾಳೆ. ಯಾರಿಗೋಸ್ಕರ? ಭಕ್ತರಿಗೋಸ್ಕರ, ಭಕ್ತರ ಶ್ರೇಯಸ್ಸಿಗೋಸ್ಕರ ಒಂದು ವರವನ್ನು ಈಶ್ವರನಲ್ಲಿ ಬೇಡಿಕೊಳ್ತಾಳೆ. ಏನು ಆ ವರ ಅಂತಂದರೆ, ಕಾಂಚೀಪುರಂ ಅಂತ ಹೇಳಿದೆ, ಈ ಊರಿನಲ್ಲಿ ಯಾರೇ ಆಗಲಿ, ಯಾರೇ ಆಗಿರಬಹುದು, ಏನು ತಪ್ಪು ಮಾಡಿದರೂ ಕೂಡ ಅದನ್ನು ಕ್ಷಮಿಸಿಬಿಡಬೇಕು, ಕ್ಷಮಿಸಿ ಅವರಿಗೆ ಅನುಗ್ರಹವನ್ನು ಮಾಡಬೇಕು. ಆದರೆ ಒಂದು ವಿಷಯ ಅದರಲ್ಲಿ ವಿನಾಯಿತಿ ಇದೆ, ಅಂದರೆ ಈ ರೂಲ್ನಲ್ಲಿ ಒಬ್ಬರಿಗೆ ಮಾತ್ರ ಕ್ಷಮಾಪಣೆ ಇಲ್ಲ. ಯಾರು ಅಂತಂದರೆ ಶಿವಾಪರಾಧವನ್ನು ಮಾಡಿದವರಿಗೆ ಕ್ಷಮಾಪಣೆ ಇಲ್ಲ. ಮಿಕ್ಕವರೆಲ್ಲರಿಗೂ ಏನು ಎಂಥ ಅಪರಾಧ ಮಾಡಿದರೂ ಅದಕ್ಕೆ ಕ್ಷಮಾಪಣೆ ಉಂಟು, ಈ ಥರ ವರವನ್ನು ಕೊಡಿ ಅಂತ ಪರಮೇಶ್ವರನು ಕೇಳ್ತಾರೆ. ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ಶಿವಾಪರಾಧವು ಅತ್ಯಂತ ದೊಡ್ಡ ಅಪರಾಧ. ಶಿವಪೂಜೆಯನ್ನು ಮಾಡುವವರನ್ನು ತಡೆಯುವುದು, ಅವರಿಗೆ ಹಿಂಸೆ ಕೊಡುವುದು, ಇದು ಸಹಿಸಕ್ಕೆ ಸಾಧ್ಯವಿಲ್ಲ. ಶಿಕ್ಷೆಯೇ ಅದಕ್ಕೆ ಪರಿಹಾರ, ಕ್ಷಮಾಪಣೆ ಇಲ್ಲ ಅನ್ನುವ ವಿಷಯ ಇಲ್ಲಿ ನಮಗೆ ತಿಳಿದು ಬರುತ್ತೆ. ಈಗ ಮುಂದಿನದು ನಾನು ಹೇಳ್ತಕ್ಕಂಥ ವಿಷಯ ಏನೆಂದರೆ, ನೀವೆಲ್ಲ ಯಾವಾಗಲಾದರೂ ಈಶ್ವರನ ದೇವಸ್ಥಾನಕ್ಕೆ, ಪರಮಶಿವನ ದೇವಸ್ಥಾನಕ್ಕೆ ಹೋಗಿರುವುದು ಖಂಡಿತವಾಗಿ ಹೋಗಿರ್ತೀರಿ. ಆ ಮೂಲ ಸನ್ನಿಧಿಯ ವಾಯುವ್ಯ ಮೂಲೆಯಲ್ಲಿ ಒಂದು ದೇವರ ಸನ್ನಿಧಿ ಇರುತ್ತೆ. ಆ ಸನ್ನಿಧಿ ಚಂಡಿಕೇಶ್ವರನ ಸನ್ನಿಧಿ ಅಂತ ಹೇಳ್ತಾರೆ. ಅಲ್ಲದೆ ಜನಗಳು ಭಕ್ತಾದಿಗಳು ಅಂತ ಅಂದ್ಕೊಳ್ಳೋಣ, ಜನಗಳಲ್ಲ ಭಕ್ತಾದಿಗಳು ಒಂದು ಕೆಲಸ ಮಾಡ್ತಾರೆ, ಆ ದೇವರ ಸನ್ನಿಧಿ ಮುಂದೆ ನಿಂತು ಈ ಕಡೆ ಆ ಕಡೆ ತಟ್ಟಿ, ಗೋಡೆನ ತಟ್ಟಿ ಮತ್ತು ಗದ್ದಲ ಮಾಡಿ ಏನೋ ಹೇಳ್ತಾರೆ. ನಾನು ಇಲ್ಲಿಂದ ಏನೂ ಶಿವನ ಸೂತ್ರ ತಗೊಂಡು ಹೋಗ್ತಾ ಇಲ್ಲ, ಬರೀ ಪ್ರಸಾದವನ್ನು ತಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳೋ ವಿಷಯವನ್ನು ಅವರು ಹೇಗೆ ಅದನ್ನು ತೋರಿಸ್ತಾರೆ ಅಂತಂದರೆ, ಆ ಗೋಡೆಗೆ ಅಕ್ಕಪಕ್ಕದಲ್ಲಿ ತಟ್ಟುವುದು ಮತ್ತು ಚಪ್ಪಾಳೆ ತಟ್ಟುವುದು, ಈ ಥರ ಗಲಭೆ ಮಾಡಿ ಗದ್ದಲ ಮಾಡಿ ಆಮೇಲೆ ಹೋಗ್ತಾರೆ. ಇದು ಸರಿಯಾದ ಮಾರ್ಗವಲ್ಲ. ಯಾಕೆಂದರೆ ಆ ಇದು ಚಂಡೀಶ್ವರನ ಸನ್ನಿಧಿ. ಆ ಸನ್ನಿಧಿಯಲ್ಲಿ ಅವರು ಬಹಳ ಧ್ಯಾನಾಸಕ್ತರಾಗಿ ಯಾವಾಗಲೂ ಶಿವಧ್ಯಾನದಲ್ಲಿ ತಪಸ್ಸಿನಲ್ಲಿರುವಂಥ ದೇವರು. ಅವರನ್ನು ಹೀಗೆ ಚಪಾಳಿ ತಟ್ಟಿ ಗೋಡೆಗೆ ತಟ್ಟಿ ಎಲ್ಲ ಮಾಡುವುದು ಅಲ್ಲಿ ಅವರ ತಪಸ್ಸಿಗೆ ನಾವು ಭಂಗವನ್ನುಂಟು ಮಾಡಿದ ಹಾಗೆ, ತಡೆಯನ್ನುಂಟು ಮಾಡಿದ ಹಾಗೆ ಆಗತ್ತೆ. ಅದು ಮಾಡಬಾರ್ದು. ಹೇಗೆ ಮಾಡಬೇಕು ನಾವು ಅಂತಂದರೆ, ಅಲ್ಲಿ ಶಿವನ ಸನ್ನಿಧಿ ಹತ್ರ ಹೋಗಿ ಪಿಸು ಮಾತಿನಲ್ಲಿ ದೇವರಿಗೆ ಕೇಳುತ್ತೆ, ಮೆತ್ತಿ ಕೇಳಿದ್ರು ಕೇಳುತ್ತೆ, ಪಿಸು ಮಾತಿನಲ್ಲಿ ಈ ರೀತಿ ಹೇಳಬೇಕು, ನಾನು ಶಿವನ ಸುತ್ತನ್ನು ಯಾವುದನ್ನೂ ಈ ದೇವಸ್ಥಾನದಿಂದ ಕೊಂಡೊಯ್ತಾ ಇಲ್ಲ, ಬರೀ ಪ್ರಸಾದ ರೂಪವಾಗಿ ಏನು ಕೊಟ್ಟಿದ್ದಾರೋ ಅದನ್ನು ಮಾತ್ರ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಕಿವಿಯಲ್ಲಿ ಹೇಳಿದ ಹಾಗೆ ಹೇಳಿಬಿಟ್ಟು ಅಲ್ಲಿಂದ ದೇವಸ್ಥಾನದಿಂದ ನಿರ್ಗಮನವಾಗಬೇಕು. ಇದು ಸರಿಯಾದ ಪದ್ಧತಿ. ಇವಾಗ ನಾನು ಹೇಳಕ್ಕೆ ಹೊರಟಿರೋದು, ಈ ಸನ್ನಿಧಿ ಅಂತ ಹೇಳಿದ್ನಲ್ಲ, ವಾಯುವ್ಯ ಮೂಲೆಯಲ್ಲಿರುವಂಥ ಸನ್ನಿಧಿ ಚಂಡೇಶ್ವರ ಅವರ ಸನ್ನಿಧಿ. ಅವರು ನಾಯನಾರು ಕೂಡ. ಇವರು ಎಂತಹ ಶಿವಭಕ್ತರು ಅಂದರೆ ಯಾವಾಗಲೂ ಶಿವಧ್ಯಾನದಲ್ಲೇ ಇರುವವರು. ಸೊ ಇವರ ಚರಿತ್ರೆಯನ್ನು ನಾವು ಈಗ ತಿಳಿದುಕೊಳ್ಳೋಣ. ಇವರ ಹೆಸರು ವಿಚಾರ ಶರ್ಮನ್ ಅಂತ. ಇವರು ಹುಟ್ಟಿದ ಊರು ತಿರುಚೈಜ್ಞಾನೂರ್ ಅಂತ. ಚೈ ಅಂದರೆ ಮಗು ಅಂತ ಅರ್ಥ. ಇಲ್ಲಿ ಈ ಮಗು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮುರುಗನ್ ಅಂತ ಹೇಳ್ತೀವಲ್ಲ, ಆ ಮಗುವಿಗೆ ರೆಫರ್ ಆಗ್ತಾ ಇದೆ ಚೈ ಅನ್ನೋದು. ಇವರು ಈ ಮುರುಗ ಪೆರುಮಾನವರು ಈ ಊರನ್ನು ನಿರ್ಮಿಸಿದವರು ಅಂತ ಹೇಳಿದೆ. ಈ ತಿರುಚೈಜ್ಞಾನೂರ್ನ ನಿರ್ಮಿಸಿದವರೇ ಮುರುಗ ಪೆರುಮಾನ್ ಅಂತ ಹೇಳಿದೆ. ಇದಕ್ಕೆ ಈಗ ಸೆಂಗಲ್ಲೂರ್ ಅಂತ ಹೆಸರಾಗಿದೆ. ಈ ಊರಿನ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಈ ಊರಿನಲ್ಲಿ ಶೇಕಡ 99% ಮಂದಿ ಬ್ರಾಹ್ಮಣರು. ಬ್ರಾಹ್ಮಣರು ಮಾತ್ರ ಅಲ್ಲ, ಎಲ್ಲ ಶಿವಯೋಗಿಗಳು ಈ ಊರಿನಲ್ಲಿ ಯಾವಾಗಲೂ ಶಿವಪಾರಾಯಣ, ಶಿವ ಧ್ಯಾನ, ತಪಸ್ಸು ಯೋಗಿಗಳು ಇದೇ ಯಾವಾಗಲೂ ನಡೀತಾ ಇರ್ತದೆ. ವೇದಘೋಷ, ವೇದ ಪಾರಾಯಣ ಇದೇ ನಡೀತಾ ಇರ್ತದೆ. ಅಂಥ ಒಂದು ಒಳ್ಳೆಯ ಪವಿತ್ರವಾದ ಸ್ಥಳ ಇದು. ಈ ಊರಿನಲ್ಲಿ ವಿಚಾರ ಶರ್ಮನ್ ಅನ್ನವರು ಹುಟ್ಟಿದರು. ಇವರ ತಂದೆಯವರ ಹೆಸರು ಯಕ್ಷದತ್ತನ್ ಅಂತ ತಮಿಳಿನಲ್ಲಿ ಹೇಳಿದೆ. ಯಕ್ಷದತ್ತನ್ ಅನ್ನೋದು ಯಜ್ಞದತ್ತನ್ ಅಂತ ನಾವು ಅಂದ್ಕೋಬೇಕು, ಸಂಸ್ಕೃತದ ಈಕ್ವಲೆಂಟದು. ಯಜ್ಞದತ್ತನವರ ಮಗ. ಈ ಮಗ ಹುಟ್ಟಿದಾಗ ಅಸಾಧಾರಣ ಪ್ರತಿಭೆ, ಜ್ಞಾನ ಯಾವ ವಿಧದಲ್ಲಿ, ಈಶ್ವರನ ಜ್ಞಾನ ಮತ್ತು ಎಲ್ಲ ವೇದಗಳು, ಆಗಮಶಾಸ್ತ್ರಗಳು ಎಲ್ಲ ಆವಾಗಲೇ ತಿಳಿದ ಹಾಗೆ ಈ ಹುಡುಗ ಪ್ರತಿಭಾಶಾಲಿಯಾಗಿ ತೋರ್ತಾ ಇದ್ದಾನೆ ಮಗು ಹುಟ್ಟಿದಾಗಲೇ. ಅಂದರೆ ಚೈಲ್ಡ್ ಪ್ರಾಡಿಜಿ ಅಂತ ಹೇಳಬೇಕು. ಎಲ್ಲರಿಗೂ ಆಶ್ಚರ್ಯ, ಈ ಹುಟ್ಟುವಾಗಲೇ ಮಗ ಈ ಹುಡುಗನಿಗೆ ಹೀಗಿದೆಯಲ್ಲ, ಯಾಕೆ? ಪೂರ್ವಜನ್ಮದ ಸಂಸ್ಕಾರ, ಪೂರ್ವಜದ ಜನ್ಮದ ಸಂಸ್ಕಾರದ ಫಲವಾಗಿ ಈ ಹುಡುಗ ಇಷ್ಟು ಪ್ರತಿಭಾಶಾಲಿಯಾಗಿ ಶಿವಜ್ಞಾನ ಉಳ್ಳವನಾಗಿ ಮತ್ತು ಅದೇ ಸಮಯಕ್ಕೆ ಶಿವಭಕ್ತಿಯೂ ಉಳ್ಳವನಾಗಿ ಬೆಳೀತಾ ಇದ್ದಾನೆ. ಈತನಿಗೆ 5ನೇ ವರ್ಷದಲ್ಲಿ ಎಲ್ಲ ಶಾಸ್ತ್ರಗಳು ಗೊತ್ತಾಗೋಯಿತು. ಆಗಮಶಾಸ್ತ್ರ, ವೇದಗಳು ಎಲ್ಲ ಚೆನ್ನಾಗಿ ಸ್ವಂತವೇ ಕಲಿತುಬಿಟ್ಟಿದ್ದಾನೆ. 7ನೇ ವರ್ಷದಲ್ಲಿ ಈತನಿಗೆ ಬ್ರಹ್ಮೋಪದೇಶ ಸಂಸ್ಕಾರ ಕರ್ಮವಾಯಿತು. ಆಗ ಇವನನ್ನು ಗುರುಗಳಿಗೆ, ಗುರು ಹತ್ರ ಪಾಠಕ್ಕೆ ಕಳಿಸಿದ್ರು. ಅದು ನಾಮಕಾವಸ್ಥೆ. ಗುರುಗಳು ಇವರು ಹೇಳ್ಕೊಡೋದಕ್ಕೆ ಮುಂಚೆಯೇ ಎಲ್ಲವನ್ನೂ ಕಲಿತಿದ್ದಾನೆ. ಅವರು ಗುರುಗಳಿಗೆಲ್ಲ ಆಶ್ಚರ್ಯವಾಗೋಯ್ತು, ಓಹೋ ನಾವು ಹೇಳ್ಕೊಡೋದಕ್ಕೆ ಮೊದಲೇ ಎಲ್ಲ ಗೊತ್ತಿದೆಯಲ್ಲ ಅನ್ನತಕ್ಕಂಥ ವಿಶೇಷವಾದ ಪ್ರತಿಭೆಯನ್ನು ಅವರೆಲ್ಲ ಕಂಡು ಆಶ್ಚರ್ಯಪಟ್ಟರು. ಹೀಗೆ ಈತ ಶಿವಭಕ್ತನಾಗಿ ಎಲ್ಲ ವಿಷಯಗಳನ್ನು ತಿಳಿದವನಾಗಿ, ಶಾಸ್ತ್ರಗಳನ್ನೆಲ್ಲ ತಿಳಿದವನಾಗಿ, ಇನ್ನೂ ಮಗು ಆವಾಗ 7 ವರ್ಷ 8 ವರ್ಷ ಇನ್ನೂ ಆಗ್ತಾ ಇದೆ. ಹಾಗೆ ಒಂದು ದಿವಸ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಜಾಗದಲ್ಲಿ ಒಂದು ಪ್ರಸಂಗವನ್ನು ನೋಡಿದ್ರು. ಯಾವನೋ ಒಬ್ಬ ದನಮಯಸು ಅಂತ ಅವನು ಒಂದು ಹಸುವನ್ನು, ಅದು ಆಗತಾನೇ ಮರಿ ಹಾಕಿದೆ, ಏನಿದೆ ಅದನ್ನು ಯದ್ವಾ ತದ್ವಾ ಹೊಡಿತಾ ಇದ್ದಾನೆ. ಹೊಡೆದು ಅದಕ್ಕೆ ಹಿಂಸೆ ಪಡಿಸ್ತಾ ಇದ್ದಾನೆ. ಅದು ಆ ಏಟನ್ನು ತಾಳಲಾರದೆ ಒದ್ದಾಡ್ತಾ ಇದೆ. ಇವರ ಮನಸ್ಸು, ಹುಡುಗನಾದರೂ ಈತನ ಮನಸ್ಸು ಕರಗಿ ಹೋಯಿತು. ಅಯ್ಯೋಯ್ಯೋ ಈ ಥರ ಹಿಂಸೆ ಮಾಡ್ತಾ ಇದ್ದಾನೆ ಅಲ್ಲ ಅಂತ ಅಲ್ಲಿ ಹೋಗಿ ಆ ಮನುಷ್ಯನ ಹತ್ರ ಹೇಳಿದರು. ಅಪ್ಪ ಅದು ಏನಂತ ತಿಳ್ಕೊಂಡಿದ್ಯಾ, ಏನನ್ನು ಹೊಡಿತಾ ಇದೆಯಾ ನೀನು? ದೇವತೆ, ದೇವರು, ಗೋಮಾತೆ, ಅದು ಗೋಮಾತೆ ಅಂದರೆ ಸಾಮಾನ್ಯವಲ್ಲ. ಆ ಗೋ ಒಳಗೆ ಎಲ್ಲ ದೇವತೆಗಳು, ಎಲ್ಲ ದೇವರುಗಳು, ಎಲ್ಲ ಋಷಿಗಳು ಮುನಿಗಳು ಅದರಲ್ಲಿ ಇದ್ದಾರೆ. ಆದ್ದರಿಂದ ಅದು ಬಹಳ ಪವಿತ್ರವಾದ ಒಂದು ಜನ್ಮ, ಅದನ್ನು ಹೀಗೆ ಹೊಡೆಯಬಾರದು. ಹೊಡೆದರೆ, ಇಂತಹ ಗೋವನ್ನು ನೀನು ಹೊಡೆದರೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೆಯಾ. ಗೋವನ್ನು ಹಿಂಸೆ ಮಾಡಿದವರಿಗೆ ನರಕ, ಗೋವನ್ನು ಪೂಜಿಸಿದವರಿಗೆ ಸ್ವರ್ಗ ಅಂತ ಹೇಳಲ್ಪಟ್ಟಿದೆ. ಈ ಥರ ನೀನು ಇದನ್ನು ಹಿಂಸೆ ಮಾಡ್ತಾ ಇದೆಯಲ್ಲ, ಈ ಗೋ ಎಷ್ಟು ಪವಿತ್ರವಾದ, ಇದರ ಗರ್ಭ ಇದೆಯಲ್ಲ ಬಹಳ ಪೂಜನೀಯವಾದ್ದು, ಬಹಳ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಇದರ ಗರ್ಭ ಅಂಥ ಗರ್ಭ, ಪ್ರಪಂಚದಲ್ಲಿ ಯಾವ ಗರ್ಭಕ್ಕೂ ಈ ವೈಭವ ಅಥವಾ ಗ್ಲೋರಿ ಇಲ್ಲ. ಅಷ್ಟು ಪವಿತ್ರವಾದ ಒಂದು ಗರ್ಭಕೋಶ ಈ ಪಶು ಅಂತ ನಾವು ಹೇಳಬಾರ್ದು, ಮಾತೆ, ಗೋಮಾತೆಗಿದೆ. ಇದನ್ನು ಹಿಂಸಿಸ್ತಾ ಇದೆಯಲ್ಲ, ಇದನ್ನು ಮಾಡು ತಪ್ಪು ಅಂತ ಹೇಳಿದಾಗ ಮತ್ತೆ ಈ ಗೋವಿನಿಂದ ದೊರಕುವ ಪದಾರ್ಥಗಳೇನೇನು? ಹಾಲು ಮಾತ್ರವಲ್ಲ, ಸಗಣಿ, ಮೂತ್ರ, ಇದರ ಎಲ್ಲವೂ ಶಿವನ ಪೂಜೆಗೆ ಆಗುತ್ತೆ. ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡ್ತಾರೆ, ಎಲ್ಲ ದೇವರಿಗೂ ಅಭಿಷೇಕ ಮಾಡ್ತಾರೆ ಹಾಲಿನಿಂದ. ಮತ್ತು ಅದು ಹಾಕುವ ಸಗಣಿ, ಅದರಿಂದ ವಿಭೂತಿ ತಯಾರಾಗುತ್ತೆ. ಹೀಗೆ ಅದು ಮೂತ್ರದಿಂದ ಪಂಚಹವ್ಯ, ಇದೆಲ್ಲ ಶಿವನೇ ಅರ್ಚನೆಗೆ ಉಪಯೋಗಿಸಲ್ಪಡುತ್ತೆ. ಇಂತಹ ಒಂದು ಗೋಮಾತೆಯನ್ನು ನೀನು ಹಿಂಸಿಸಿದ್ದಲ್ಲ ಅಂತ ಹೇಳಿದಾಗ ಈ ವಿಚಾರ ಆತನಿಗೆ ತಲೆಗೆ ಹತ್ತದ ಹಾಗೆ ಕಾಣಲಿಲ್ಲ, ತಲೆಗೆ ಹತ್ತಲೇ ಇಲ್ಲ. ಇದರಿಂದ ಅರಿತವರವರು ಈವನ ಮನುಷ್ಯನ ಹತ್ರ ಇದನ್ನು ಹೇಳಿ ಪ್ರಯೋಜನವಿಲ್ಲ ಅಂತ ಹೇಳಿ ನೀನಿನ ಮೇಲೆ ಈ ಕೆಲಸ ನಿನಗೆ ಬೇಡ, ನಾನು ಇದನ್ನು ತೆಗೆದುಕೊಳ್ತೇನೆ ಅಂತ ಅಂದಿನಿಂದ ಆ ಗೋವುಗಳನ್ನು ಸಂರಕ್ಷಿಸಿ ಮೇಯಿಸೋದು ಈ ಕೆಲಸವನ್ನು ತಾವು ವಹಿಸ್ಕೊಂಡ್ಬಿಟ್ರು ಅವರಿಂದ. ಅಲ್ಲಿಂದ ಅವನ್ನು ಕಳಿಸ್ಬಿಟ್ರು. ಇದು ಇವರು ಏನು ಮಾಡಿದ್ರು, ಈ ಪಶುಗಳನ್ನೆಲ್ಲ ಮೇಯಿಸೋ ಕೆಲಸ ತಗೊಂಡಾಗ ಅಪಾರವಾದ ಪ್ರೀತಿಯಿಂದ ಪ್ರತಿಯೊಂದು ಪಶುವನ್ನು ಇವರು ನೋಡ್ತಾ ಇದ್ದರು. ಅದೇ ರೀತಿ ಪಶುಗಳಿಗೂ ಇವರನ್ನು ಕಂಡರೆ ವಿಪರೀತವಾದ ವಿಶ್ವಾಸ, ಪ್ರೀತಿ ಇದೆಲ್ಲ ಬೆಳೀತಾ ಬಂತು. ಎಷ್ಟು ಮಟ್ಟಿಗೆ ಬೆಳೆದ್ಬಿಡ್ತು ಈ ಪ್ರೀತಿ ಪಶುಗಳಿಗೆ ಇವರ ಮೇಲೆ ಅಂತಂದರೆ, ಅದು ಯಥೇಚ್ಛವಾಗಿ ಹಾಲು ಕೊಡೋಕೆ ಶುರು ಮಾಡ್ತು. ಇವರ ಜೊತೆಯಲ್ಲೇ ಯಾವಾಗಲೂ ಇರೋದು, ಯಾವಾಗ ಇವರು ಬರ್ತಾರೆ ಬೆಳಗ್ಗೆ ಯಾವಾಗತ್ತೆ ಇವರ ಜೊತೆಯಲ್ಲಿ ಹೊರಡೋಣ ಅಂತ ಕಾದಿದ್ದು ಹೊರಡ್ತಾ ಇದ್ವು. ಈ ಥರ ಇದ್ದಾಗ ಅದು ಹೆಚ್ಚಾಗಿ, ಪ್ರತಿಯೊಂದು ಹಸುವು ಕೂಡ ಅತಿ ಹೆಚ್ಚಾಗಿ ಹಾಲನ್ನು ಕೊಡೋಕ್ಕೆ ಶುರು ಮಾಡ್ತು. ಹೇಗೆ ಅಂತಂದರೆ, ಮನೆಯಲ್ಲಿ ಬೇಕಾದಷ್ಟು ಹಾಲನ್ನು ಕರೆದು ಬಿಡೋದು, ಅದು ಕರೆದು ಇಲ್ಲಿಗೆ ಬರೋ ಹೊತ್ತಿಗೆ ಮತ್ತೆ ಪುನಃ ತುಂಬಿದ ಕೆಚ್ಚಲು ಹಾಲು ಯಥೇಚ್ಛವಾಗಿ. ಅಲ್ಲಿ ಇವರು ಹೇಗೆ ಹೇಳ್ತಾರೆ, ವಿವರಿಸ್ತಾರೆ ಅಂತಂದರೆ, ಆ ಕೆಚ್ಚಲನ್ನು ಬೆರಳಿಂದ ಸ್ವಲ್ಪ ಮೃದುವಾಗಿ ಸ್ಪರ್ಶಿಸಿದರೆ ಸಾಕು ಧಾರೆಯಾಗಿ ಹಾಲು ಸುರಿತಾ ಇತ್ತಂತೆ. ಈ ವಿಚಾರ ಶರ್ಮನ್ ಏನು ಮಾಡಿದ್ರು, ಹೀಗೆ ಹಾಲನ್ನು ನಾನು ಬಿಡೋಕ್ಕಾಗೋದಿಲ್ಲ, ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಅಲ್ಲದೇ ಒಂದು ಮನ್ನಿ ಅಂತ ಒಂದು ನದಿ ಹರಿಯುತ್ತಾ ಇತ್ತು, ಒಂದು ಮರದ ಕೆಳಗೆ ಅತ್ತಿ ಮರದ ಕೆಳಗೆ ಕುಳಿತು ಆ ಮರಳಿನಿಂದಲೇ ಒಂದು ಶಿವಲಿಂಗವನ್ನು ಮಾಡಿ ಆ ಹಾಲಿನಿಂದ ಅಭಿಷೇಕ ಪೂಜೆಗಳಿದನ್ನೆಲ್ಲ ಮಾಡ್ತಾಯಿದ್ರು. ಮೊದಲನೇ ದಿವಸ ಆಯಿತು, ಎರಡನೇ ದಿವಸ ಇದೇ ರೀತಿ ಪ್ರತಿ ದಿವಸವೂ ಈ ದಿನಚರಿ ನಡೀತಾ ಇತ್ತು. ಹಾಲು ಯಥಾ ಪ್ರಕಾರ ಅದು ಕೊಡೋದು, ಇವರು ಅರ್ಚನೆಯನ್ನು ಮಾಡೋದು, ಅಭಿಷೇಕವನ್ನು ಮಾಡೋದು, ಹೀಗೆ ನಡೀತಾ ಇತ್ತು. ಮರಳಿನಿಂದ ಲಿಂಗ ಮಾಡಿ ಪೂಜೆ ಮಾಡ್ತಾಯಿದ್ರು. ಒಂದಾನೊಂದು ದಿವಸ ಏನಾಗಿದೆ, ಆ ಮಾರ್ಗವಾಗಿ ಯಾರೋ ಒಂದಿಬ್ಬರು ಹೋದರು, ನೋಡಿದ್ರು, ಅವರಿಗೆ ಇನ್ನೇನು ಕಾಣಿಸ್ಲಿಲ್ಲ, ಮರಳು ಕಾಣಿಸ್ತು ಅಷ್ಟೇ. ಮರಳಿನಲ್ಲಿ ಧಾರಾಕಾರವಾಗಿ ಹಾಲು ಹರಿದು ಹೋಗೋದನ್ನು ಅವರು ಗಮನಿಸಿದರು. ಅವರಿಗೆ ಇಲ್ಲಿ ಪೂಜೆ ನಡೀತಾ ಇದೆ, ಇದಕ್ಕೆ ಹಾಲಿನಿಂದ ಅಭಿಷೇಕ ಆಗ್ತಾ ಇದೆ ಅನ್ನೋ ಪಾಯಿಂಟ್ ಅವ್ರಿಗೆ ಗೊತ್ತಾಗಲಿಲ್ಲ, ವಿಷಯ ಗೊತ್ತಾಗಲ್ಲ. ಹೋದರೂ ಅವರವರ ಯಜಮಾನರುಗಳಿಗೆ, ಹಸುವಿನ ಯಜಮಾನರುಗಳಿಗೆ ದೂರು ಕೊಟ್ಟರು, ನೋಡಿ ಹೀಗೆ ನಿಮ್ಮ ಹಸು ಅಲ್ಲಿ ಹೋಗಿ ಬೇಕಾದಷ್ಟು ಹಾಲು ಕರೆದು ಅದು ಮರಳಿನಲ್ಲಿ ವ್ಯರ್ಥವಾಗಿ ಹೋಗ್ತಾ ಇದೆ ಅಂತ ಹೇಳಿದರು. ಅವರೆಲ್ಲ ಏನು ಮಾಡಿದ್ರು, ವಿಚಾರ ಶರ್ಮನವರ ತಂದೆಯವರು ಯಜ್ಞದತ್ತನವರಿಗೆ ಹೋಗಿ ದೂರಿದರು. ಯಜ್ಞದತ್ತ ಅವರವರಿಗೆ ಮೊದಲೇ ಕೋಪ ಬಂದುಬಿಡ್ತು, ಆ ವಿಷಯ ಕೇಳಿದಾಗಲೇ ಕೋಪ ಬಂದುಬಿಡ್ತು. ಆಗ ಇದು ನಡೀತಾ ಇದ್ದರೆ ತಪ್ಪು, ನಾನು ಇದನ್ನು ಕಣ್ಣಾರೆ ನೋಡಿ ಆಮೇಲೆ ಆತನಿಗೆ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾರನೇ ದಿವಸ ಈ ಹುಡುಗ ಮುಂದೆ ಹೋಗೋದನ್ನೇ ನೋಡಿಕೊಂಡು ಹಿಂದೆಯೇ ಹಿಂಬಾಲಿಸ್ಕೊಂಡು ಬಂದರು. ಆ ಜಾಗದಲ್ಲಿ ಏನು ನಡೆಯುತ್ತೆ ನೋಡಿದ್ರು, ಯಥಾ ಪ್ರಕಾರ ಹಸುಗಳು ಬೇಕಾದಷ್ಟು ಹಾಲು ಅಲ್ಲಿ ಕರೀತಾ ಇದೆ, ಅದು ಹೆಚ್ಚುವರಿ ಹಾಲದ್ದು ಕರೀತಾ ಇರೋದು, ಮನೆಯಲ್ಲೆಲ್ಲ ಕೊಟ್ಟ ಮೇಲೆ ಮತ್ತೆ ಪುನಃ ಹೆಚ್ಚುವರಿ ಹಾಲದ್ದು ಅಲ್ಲಿ ಕರೀತಾ ಇರೋದು. ಅದನ್ನು ನೋಡಿದ್ರು, ಈ ಹುಡುಗ ಮರಳಿನಲ್ಲಿ ಲಿಂಗ ಮಾಡಿ ಪೂಜೆ ಮಾಡ್ತಾ ಇರೋದನ್ನು ನೋಡಿದ್ರು, ಹಾಲು ಧಾರಧಾರಿಯಾಗಿ ಮರಳಿನಲ್ಲಿ ಹೋಗ್ತಾ ಇದೆ ಅಂತ ಅಂದುಕೊಂಡ್ರು. ಕೋಪ ಬಂದುಬಿಡ್ತು, ಕೋಪ ಬಂದು ಕೂಗಿದ್ರು ಮಗನ ಕಡೆ, ಏನು ಮಾಡ್ತಾ ಇದ್ದೀಯಾ ನೀನು ಅಂತ ಕೂಗಿದ್ರು. ಆ ಹುಡುಗ ತನ್ನ ಶಿವಪೂಜೆಯಲ್ಲಿ ಶಿವನ ಧ್ಯಾನದಲ್ಲಿ ಮಗ್ನನಾಗಿದ್ದೇನೆ, ಇವರು ಕೂಗಿದ್ದು ಏನೂ ಕೇಳಿಸಲಿಲ್ಲ. ಇದರಿಂದ ಅವರಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಯಿತು, ಮತ್ತಷ್ಟು ಕೋಪ ಜಾಸ್ತಿ ಆಗಿ ಒಂದು ಅಲ್ಲೇ ಒಂದು ಕೋಲಿತ್ತು, ಬಂದು ಬೆನ್ನಿನ ಮೇಲೆ ಚೆನ್ನಾಗಿ ಜಾರಿಸಿದ್ರು ಮಗನಿಗೆ ಬೆನ್ನಿನ ಮೇಲೆ. ಆಗಲೂ ಆತನಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ, ಯಾಕೆ ಶಿವಪೂಜೆಯಲ್ಲಿ ನಿರತನಾಗಿಬಿಟ್ಟಿದ್ದಾನೆ, ಮಗ್ನನಾಗಿದ್ದಾನೆ. ಇದನ್ನು ನೋಡಿ ಅವರಿಗೆ ಇನ್ನೂ ಕೋಪ ಬಂದುಬಿಡ್ತು, ಏನು ನಾನು ಎಷ್ಟೆಷ್ಟು ಕೂಕ್ಕೊಂಡ್ರು ಹೊಡೆದರೂ ಕೂಡ ಈ ಹುಡುಗ ಇದು ಮಾಡ್ತಾ ಇದ್ದಾನಲ್ಲ, ಏನು ಗೊತ್ತಿಲ್ಲದ ಹಾಗೆ ನೋಡ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ನೋಡಿದ್ರು, ಸಹಿಸ್ಲಿಕ್ಕಾಗಲಿಲ್ಲ. ಕಾಲಿನಿಂದ ಹಾಲಿನ ಪಾತ್ರೆ ಇತ್ತಲ್ಲ ಅಭಿಷೇಕ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದ ಹಾಲಿನ ಪಾತ್ರೆಯನ್ನು ಕಾಲಿನಿಂದ ಒದ್ದರು. ಆ ಒದ್ದಾಗ ಏನಾಯಿತು, ಏನೋ ನಡೆದಿದೆ, ಶಿವಪೂಜೆಗೆ ಭಂಗ ಬಂತು ಅಂತ ಈ ಹುಡುಗನಿಗೆ ಅನ್ನಿಸ್ತು. ನೋಡಿದ್ರೆ ತಂದೆಯವರು ಈ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಇದ್ದ ಒಂದು ಕೋಲನ್ನು ತೆಗೆದು ಅವರ ಕಾಲು ಕಡೆಗೆ ಬೀಸಿದ. ಇದು ಏನಾಯಿತು, ಶಿವಸಂಕಲ್ಪ ಬೇರೆ ಇತ್ತು. ಆ ಕೋಲು ಒಂದು ಕೊಡಲಿಯಾಗಿ ಮಾರ್ಪಟ್ಟು ಅವರ ಎರಡೂ ಕಾಲುಗಳನ್ನು ಕತ್ತರಿಸಿ ಅವರು ಕೆಳಗೆ ಬಿದ್ದು ಅಲ್ಲಿ ಪ್ರಾಣತ್ಯಾಗ ಮಾಡಿದ್ರು. ಇದೆಲ್ಲ ನಡೆದು ಹೋಯಿತು. ಆದರೆ ಈ ಹುಡುಗ ಮತ್ತೆ ಇದೆಲ್ಲ ಆದದ್ದು ಪರಿವೆಯೇ ಇಲ್ಲ, ಶಿವಧ್ಯಾನದಲ್ಲಿ ಶಿವಪೂಜೆಯಲ್ಲಿ ನಿರತರಾದರು. ನೋಡಿ ಎಷ್ಟು ವಿಚಿತ್ರ, ಇಷ್ಟೆಲ್ಲ ನಡೆದರೂ ಅವನಿಗೆ ಇನ್ನೂ ಶಿವಭಕ್ತಿ, ಶಿವಪೂಜೆ ಇದರಲ್ಲೇ ನಿರತನಾಗಿದ್ದಾನೆ. ಇದನ್ನು ನೋಡಿದ್ರು ಪರಮೇಶ್ವರನಿಗೆ ಬಹಳ ಸಂತೃಪ್ತಿ ಆಯಿತು. ತಂದೆ ಆ ಕಡೆ ಸತ್ತಿರುವುದು ಕೂಡ ಪರಿವೆ ಇಲ್ಲದೆ ತನ್ನ ಭಕ್ತಿಯಿಂದ ಇಷ್ಟು ಚೆನ್ನಾಗಿ ನನ್ನನ್ನು ಪೂಜೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅಲ್ಲಿಗೆ ಶಿವಗಣಗಳೊಂದಿಗೆ ಪಾರ್ವತಿ ಸಮೇತರಾಗಿ ವೃಷಭಾರೂಢರಾಗಿ ಅಲ್ಲಿ ಬಂದು ಆ ಹುಡುಗನಿಗೆ ಎಬ್ಬಿಸಿದರು. ಆ ಪೂಜೆಯಿಂದ ಅಪ್ಪಾ ಮಗು ಅಂತ ಕರೆದರು. ಯಾಕೆ ಮಗುವೇ ಅವನು, ಮಗು ಅಪ್ಪ ಅಂತ ಹೇಳಿ ಆವಾಗ ಕಣ್ಣು ಬಿಟ್ಟ ಮಗ, ಈ ಹುಡುಗ ಕಣ್ಣು ಬಿಟ್ಟ. ಸಾಕ್ಷಾತ್ತಾಗಿ ಎಲ್ಲ ಪರಮೇಶ್ವರನ್ ಮಾತ್ರ ಬಂದಿಲ್ಲ, ಶಿವಗಣಗಳು ಬಂದಿವೆ ಅಂತಹ ಒಂದು ಸನ್ನಿವೇಶ. ಶಿವ ಏನು ಮಾಡಿದ್ರು, ಅಪ್ಪಾ ಮಗು ನಿಮ್ಮ ತಂದೆಯವರು ಇವಾಗ ಇಲ್ಲ, ಆದ್ದರಿಂದ ನಾನೇ ನಿನಗೆ ತಂದೆ ಅಂತ ಹೇಳಿ ಆ ಮಗುವನ್ನು ಅಪ್ಪಿಕೊಂಡ್ಬಿಟ್ರು, ಪ್ರೀತಿಯಿಂದ ಅಪ್ಪಿಕೊಂಡ್ರು. ಅದರಿಂದ ಆ ಹುಡುಗ ಏನಾದ, ಶಿವನ ತರಹವೇ ಸ್ವರೂಪವಾದ ತದ್ರೂಪವಾದ ಒಂದು ರೂಪವನ್ನು ಹೊಂದಿ ಇದಕ್ಕೆ ಸಾಮೀಪ್ಯ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ. ಈ ಪದವಿಯನ್ನು ಒಂದು ಅನುಗ್ರಹವನ್ನು ಆ ಹುಡುಗ ಪಡೆದ. ಆವಾಗ ಹೇಳಿದರು ಪರಮೇಶ್ವರನು, ಹೇಳಿದ್ದು ಅಪ್ಪ ನಾನೇ ನಿನಗೆ ಇನ್ಮೇಲೆ ತಂದೆ, ನಿನಗೆ ಇಷ್ಟು ಚೆನ್ನಾಗಿ ನೀನು ನನ್ನನ್ನು ವಸ್ತ್ರಗಳು ಹೂವುಗಳು ಇದರಿಂದ ಪೂಜೆ ಮಾಡಿದ್ರಿಂದ ನಿನಗೂ ಕೂಡ ಅದೇ ರೀತಿ ಪೂಜೆ ನಡೆಯುವ ಹಾಗೆ ಒಂದು ಪದವಿಯನ್ನು ಕೊಡ್ತೇನೆ ಅಂತ ಹೇಳಿ ಅವರಿಗೆ ಈ ಚಂಡಿಕೇಶ್ವರನ ಅದು ಒಂದು ಪದವಿ ಆ ಒಂದು ಪದವಿಯನ್ನು ಇವರಿಗೆ ಅನುಗ್ರಹಿಸಿದರು. ಆ ಪದವಿಯ ಮೂಲಕ ಪ್ರತಿಯೊಂದು ಈಶ್ವರನ ದೇವಸ್ಥಾನದಲ್ಲೂ ಆ ಸಾನ್ನಿಧ್ಯವಿದೆ. ಈ ಚಂಡೇಶ್ವರ ನಾರಾಯಣರವರಿಗೆ ಪರಮೇಶ್ವರನು ನಿರ್ಮಾಲ್ಯದ ಸಕಲ ವಸ್ತುಗಳು ಅಂದರೆ ಶಿವನಿಗೆ ಪೂಜೆಯಾದಂಥ ವಸ್ತ್ರಗಳು ಹೂವುಗಳು ಏನೇನಿದೆಯೋ ಎಲ್ಲವೂ ಈತನಿಗೆ ಸೇರಿದ್ದು. ಮತ್ತು ಶಿವನ ದೇವಸ್ಥಾನದಿಂದ ಯಾರೂ ಏನನ್ನು ಎತ್ಕೊಂಡು ಹೋಗಬಾರ್ದು, ಅದಕ್ಕೆಲ್ಲ ಇವರೇ ಹೊಣೆ ಇವರೇ ಹೊಣೆ ಅಂಥ ಒಂದು ಪಟ್ಟವನ್ನು ಕೊಟ್ಟು ಅನುಗ್ರಹಿಸಿದರು. ಅಷ್ಟೇ ಅಲ್ಲದೆ ಆ ಪ್ರೀತಿಯ ಸಲುವಾಗಿ ಬರೀ ಇಷ್ಟೇ ಅಲ್ಲ, ತನ್ನ ಕೊರಳಿನಿಂದ ಒಂದು ಪುಷ್ಪಮಾಲೆಯನ್ನು ತೆಗೆದು ಈ ಚಂಡೇಶ್ವರ ನಾರಾಯಣರವರಿಗೆ ಕೊರಳಿನಲ್ಲಿ ಹಾಕಿದರು. ಇದು ಇವರು ಚಂಡೀಶ್ವರರು ಅನ್ನೋದು ಬರೀ ನಾರಾಯಣರಲ್ಲ, ಒಂದು ಸನ್ನಿಧಿಯನ್ನೇ ಕರುಣಿಸಿದರು, ಅಷ್ಟು ದೊಡ್ಡ ಪದವಿಯನ್ನು ಕೊಟ್ಟರು. ಈ ಚಂಡಿಕೇಶ್ವರರವರಿಗೆ ಈ ನಾರಾಯಣರವರಿಗೆ ಪಿತೃಹತ್ಯಾದೋಷವು ಅಂಟಲಿಲ್ಲ. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಅವರ ತಂದೆಯವರನ್ನು ಹತ್ಯೆ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಸ್ವಲ್ಪವೂ ಇದಿರಲಿಲ್ಲ, ಆ ಉದ್ದೇಶವೇ ಇರಲಿಲ್ಲ. ಅವರ ಉದ್ದೇಶ ಅಲ್ಲ ಏನು, ಶಿವಪೂಜೆಗೆ ಭಂಗವಾಯಿತಲ್ಲ ಅನ್ನೋದಷ್ಟು ಮಾತ್ರ ಇತ್ತು. ತಮ್ಮ ತಂದೆಯವರನ್ನು ಹತ್ಯೆ ಮಾಡಬೇಕು ಅನ್ನೋದು ಇರಲಿಲ್ಲ. ಅದರಿಂದ ಇವರಿಗೆ ಪಿತೃಹತ್ಯಾ ದೋಷವು ಅಂಟಿಕೊಳ್ಳಿಲ್ಲ ಅಂತ ಇದೆ. ಮತ್ತೊಂದು ಏನಂತಂದರೆ ಅವರಿಗೆ ಇವರ ತಂದೆಯವರಿಗೆ ಕೂಡ ಶಿವನು ತನ್ನ ಸಾನ್ನಿಧ್ಯವನ್ನು ಕರುಣಿಸಿದವು ಅಂತ ಹೇಳಿದೆ. ಯಾಕೆ ಅಂತಂದರೆ ಮಹಾಶಿವಭಕ್ತನಾದ್ದರಿಂದ ಇವರು ಚಂಡಿಕೇಶ್ವರರು ಮಹಾಶಿವಭಕ್ತನಾಗಿ ಅಷ್ಟು ಧ್ಯಾನದಲ್ಲಿ ಇದ್ದು ಅವರ ಕೈಯಿಂದ ಪ್ರಾಣ ಹೋದ ಹಾಗೆ ಇದ್ದರೂ ಕೂಡ ಅಂತಹ ಶಿವಭಕ್ತನಿಂದ ನಡೆದಿದ್ದರಿಂದ ಅವರಿಗೂ ಕೂಡ ಸದ್ಗತಿ ಪ್ರಾಪ್ತವಾಯಿತು ಅಂತ ಹೇಳಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಈ ವಿವರಣೆ ಕೊಟ್ಟಿದ್ದಾರೆ. ಮೇಮೆಯೇ ತಿರುಮೇನಿ ವಳಿಪ್ಪಡಾನಿರ್ಕ ವೆಗುಂಡೆಳಿಂದ ತಾತೈ ತಾಳ್ ಮಳುವಿನಾಲ್ ಎರಿಂದ ಅಮ್ಮಯಾನ್ ಅಡಿಚೆಂಡು ಪೆರುಮಾನ್ ಕಡಿಯೇನ್ ಅಂತ ಈ ವಿವರಣೆ ಕೊಟ್ಟಿದ್ದಾರೆ. ಇದರ ಅರ್ಥ ಇಷ್ಟೇ, ಶಿವಪೂಜೆಗೆ ಅಡ್ಡ ಬಂದ ತಂದೆಯವರಾದರೂ ಅವರನ್ನು ಕೊಡಲಿಯಿಂದ ಎಸೆದ ಈ ಚಂಡಿ ಪೆರುಮಾನ್ ಅವರಿಗೆ ನಾನು ದಾಸನು ಅಂತ, ಇಷ್ಟೇ ಅದರ ಅರ್ಥ. ಸ್ವಾಮಿಯೂ ಆದರೂ ನಾಯನಾರವರು ಆದರೂ, ಇದು ಇವರ ಚರಿತ್ರೆ. ಎಲ್ಲರಿಗೂ ನಮಸ್ಕಾರ.
4: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪೆರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. ಪ್ರೋಗ್ರಾಮ್ಸ್ ಇನ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶೈವಲಹರಿ. ಆಸ್ ಅ ರಿಸಲ್ಟ್ ಆಫ್ ದೀಸ್ ಚೇಂಜಸ್, ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಟು ಪ್ರೋಗ್ರಾಮ್ ಟೈಮಿಂಗ್ಸ್. ವಿ ಟ್ರಸ್ಟ್ ದಟ್ ಯು ವಿಲ್ ಕೈಂಡ್ಲಿ ಅಕ್ಸೆಪ್ಟ್ ದೀಸ್ ಶೆಡ್ಯೂಲ್ ಚೇಂಜಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪೇಷನ್ಸ್. We also request you to encourage your relatives and friends to listen to and benefit from our radio services. Om Namah Shivaya.
5: Dear listeners of Shaivam.org, the following is Shukla Yajurvedam, Karmashaka, Adhyayam 4.
6: Atha Chaturtho Adhyayah.

ಯಜ್ಞಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯ

0: ಸಂಸಾರ ಪ್ರತಿಬಂಧಿ ತಸ್ಯಾಪಿ ನಿರೋಧೇ ಸರ್ವ ನಿರೋಧಾತ್ ನಿರ್ಬೀಜ ಸಮಾಧಿ ಇತಿ ಪತಂಜಲ ಯೋಗ ಸೂತ್ರ ಪಾಠೇ ಸಮಾಧಿ ಪಾದ ಪ್ರಥಮಃ. ಓ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Chandigeswarar Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருபியோ நம. தெய்வீக விசாரங்களன்னு ತಿಳಿದುಕೊಳ್ಳುವ ஆசக்தியಿಂದ இருவ எல்ல வீக்ஷகரிகோ நನ್ನ நமஸ்காரಗಳು. ಈ ದಿನದ ವಿಡಿಯೋದಲ್ಲಿ ಚಂಡೇಶ್ವರ ನಾಯನಾರ್ ಅನ್ನುವ ಶಿವಭಕ್ತರ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯಕ್ಕೆ ಹೋಗುವ ಮೊದಲು ಎರಡು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದನೇದು, ಶಿವಾಪರಾಧ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ. ಶಿವಾಪರಾಧ ಅನ್ನೋದು ಬಹಳ ದೊಡ್ಡ ಅಪರಾಧ. ಈ ಅಪರಾಧ ಮಾಡಿದರೆ ಅದಕ್ಕೆ ಕ್ಷಮಾಪಣೆ ಇಲ್ಲ, ಶಿಕ್ಷೆಯೇ. ಹಾಗಾದರೆ ಶಿವಾಪರಾಧ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಅವಶ್ಯಕ. ಶಿವಾಪರಾಧ ಅಂದರೆ ಶಿವಧ್ಯಾನದಲ್ಲಿರೋರು, ಶಿವಪೂಜೆಯಲ್ಲಿರೋರು, ಶಿವಯೋಗಿಗಳಿಗೆ ಅವರು ಧ್ಯಾನಾಸಕ್ತರಾಗಿದ್ದಾಗ ಪೂಜೆ ಮಾಡುವಾಗ ಅವರಿಗೆ ಅಡ್ಡಿಯನ್ನುಂಟು ಮಾಡುವುದು, ಪೂಜೆಗೆ ನಡೆಯದ ಹಾಗೆ ತೊಂದರೆ ಕೊಡುವುದು, ಅವರಿಗೆ ಹಿಂಸೆ ಕೊಡುವುದು, ಶಿವಪೂಜೆ ನಡೆಯದ ಹಾಗೆ ನೋಡಿಕೊಳ್ಳುವುದು ಶಿವಾಪರಾಧ ಅನ್ನಿಸ್ಕೊಳ್ಳುತ್ತೆ. ಅವರಿಗೆ ಹಿಂಸೆ ಕೊಡೋದು ಎಲ್ಲವೂ ಶಿವಾಪರಾಧ ಅನ್ನಿಸಿಕೊಳ್ಳುತ್ತೆ. ಈ ತರಹ ಶಿವಪೂಜೆಯನ್ನು ಮಾಡುವುದಕ್ಕೆ ತೊಂದರೆ ಪಡಿಸಿದವರು ಅದು ಮನುಷ್ಯರು ಅಂತಲೇ ಆಗಬೇಕಾಗಿಲ್ಲ, ಪ್ರಾಣಿಗಳು ಕೂಡ ಆಗಿರಬಹುದು. ಆ ಥರ ಮಾಡಿದರೆ, ಶಿವಪೂಜೆಗೆ ಅಡ್ಡಿ ಬಂದರೆ ಅದು ಶಿವಾಪರಾಧ ಅಂತ ಹೇಳಲ್ಪಡುತ್ತೆ. ಈ ಶಿವಾಪರಾಧ ನಡೆದಾಗ ಆ ಅಪರಾಧಕ್ಕೆ ಕ್ಷಮೆ ಇಲ್ಲ, ಕ್ಷಮಾಪಣೆ ಇಲ್ಲ, ಶಿಕ್ಷೆಯೇ. ಈ ವಿಷಯವನ್ನು ಸಮರ್ಥಿಸಿಕೊಳ್ಳುವ ಹಾಗೆ ನಾನು ಒಂದು ಎರಡು ವಿಷಯಗಳನ್ನು ಹೇಳ್ತೀನಿ. ಯರಿಪತ್ತ ನಾಯನಾರ್ ಅನ್ನುವರ ಚರಿತ್ರೆಯನ್ನು ಹಿಂದೆ ಹೇಳಿದ್ದೀನಿ. ಆ ಚರಿತ್ರೆಯಲ್ಲಿ ಒಬ್ಬ ಶಿವಭಕ್ತರು ಶಿವನ ಪೂಜೆಗಾಗಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಒಂದು ತೋಟದಿಂದ ವಿಧ ವಿಧವಾದ ಹೂವುಗಳನ್ನೆಲ್ಲ ಸಂಗ್ರಹಿಸಿ ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು, ದೊಡ್ಡ ಬುಟ್ಟಿಯಲ್ಲಿ ಹಾಕ್ಕೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇರ್ತಾರೆ. ಆಗ ಆ ದೇಶದ ರಾಜನ ಪಟ್ಟದ ಆನೆ ಏನು ಮಾಡುತ್ತೆ, ಹಿಂದ್ಗಡೆಯಿಂದ ಮದೋನ್ಮತ್ತವಾಗಿ ಅದಕ್ಕೆ ಮದ ಬಂದುಬಿಟ್ಟಿರುತ್ತೆ. ಹುಚ್ಚಾಪಟ್ಟೆ ನುಗ್ತಾ ಬಂದು ಈ ಶಿವಪೂಜೆಯನ್ನು ಮಾಡೋಕ್ಕೆ ಹೊರಟಿದಾರಲ್ಲ, ಆ ಭಕ್ತರ ಹೂವಿನ ಬುಟ್ಟಿಯನ್ನು ಎಲ್ಲೆಲ್ಲಿಗೋ ಎಸೆದು ಬಿಡ್ತು. ಸೊಂಡಿಲಿಂದ ಈ ಕಡೆ ಆ ಕಡೆ ಅಲ್ಲಾಡ್ತಾ ಎಸೆದು ಬಿಟ್ಟಿದ್ದ. ಅಲ್ಲದೆ ಅವರನ್ನು ಕೂಡ ರಸ್ತೆಯಲ್ಲಿ ಕೆಡವು ಬಿಡ್ತು. ಇದರಿಂದ ಅವರಿಗೆ ಬಹಳ ಖೇದವಾಯಿತು. ಇವತ್ತಿನ ಶಿವಪೂಜೆ ತಪ್ಪಿ ಹೋಯ್ತಲ್ಲ ಅಂತ ಅವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಆಗ ಅಲ್ಲಿದ್ದ ಯರಿಪತ್ತನಾಯನಾರಿ ಓಡಿ ಬಂದು ನೋಡಿದ್ರು, ಹೀಗಾಗಿದೆ, ಓಹೋ ಶಿವಪರಾಧವಾಯಿತು, ಇದನ್ನು ಸಹಿಸಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತಮ್ಮ ಕೊಡಲಿಯಿಂದ ಆ ಆನೆಯನ್ನು ಸಂಹರಿಸಿದ್ದಲ್ಲದೆ ಆನೆ ಮೇಲೆ ಕುಳಿತಿದ್ದ ಮಾವುತರ ಇಬ್ಬರನ್ನು ಮತ್ತು ಆನೆಯ ಜೊತೆಯಲ್ಲಿ ಬರ್ತಿದ್ದ ಮತ್ತಿಬ್ಬರನ್ನು ಕೂಡ ಸಂಹರಿಸಿಬಿಟ್ರು. ಇದನ್ನು ನಾ ಚರಿತ್ರೆಯಲ್ಲಿ ಹೇಳಿರೋದು, ತಾವು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೂ ಜ್ಞಾಪಕ ಮಾಡಿದ್ದೀನಿ. ಹೋದ ಸಲ ವಿಡಿಯೋನಲ್ಲಿ ನಾನು ಕುರಿಪ್ಪು ತೊಂಡ ನಾಯನಾರ್, ತಿರುಕುರುಪ್ಪು ತೊಂಡ ನಾಯನಾರ್ ಅನ್ನುವರ ಚರಿತ್ರೆ ಹೇಳುವಾಗ ಈ ವಿಷಯ ಬಂದಿದೆ. ಪಾರ್ವತಿ ತಾಯಿ ಮಾತೆ ಏನು ಮಾಡಿದ್ದಾರೆ, ಶಿವನನ್ನು ಪೂಜೆ ಮಾಡುವುದಕ್ಕೆ ಆಗಮಶಾಸ್ತ್ರ ರೀತಿಯ ಪೂಜೆ ಮಾಡುವುದಕ್ಕೆ ಕಂಚೀನಗರಕ್ಕೆ ಬಂದು ಅಲ್ಲಿ ಶಿವನನ್ನು ಕುರಿತು ಆರಾಧಿಸ್ತಾ ಇದ್ದಾಳೆ, ಪೂಜೆ ಮಾಡ್ತಾ ಇದ್ದಾಳೆ. ಈ ಪೂಜೆಯಿಂದ ಪ್ರಸನ್ನನಾದ ಪರಮೇಶ್ವರನು ಅಲ್ಲಿಗೆ ಬಂದು ಪಾರ್ವತಿಯನ್ನು ಏನು ವರ ಕೊಡಲಿ ಅಂತ ಕೇಳ್ತಾರೆ. ಪಾರ್ವತಿ ಏನು ವರ ಬೇಕು, ಆಕೆ ಪಾರ್ವತಿಯ ಮಾತೆಯೇ ಎಲ್ರಿಗೂ ಎಲ್ಲ ವರಗಳನ್ನು ಕೊಡುವಂಥ ತಾಯಿ, ಆಕೆ ಏನಾದರೂ ಕೇಳೋಕ್ಕೆ ಇದೆಯಾ? ಆದರೂ ಒಂದು ವರವನ್ನು ಕೇಳ್ತಾಳೆ. ಯಾರಿಗೋಸ್ಕರ? ಭಕ್ತರಿಗೋಸ್ಕರ, ಭಕ್ತರ ಶ್ರೇಯಸ್ಸಿಗೋಸ್ಕರ ಒಂದು ವರವನ್ನು ಈಶ್ವರನಲ್ಲಿ ಬೇಡಿಕೊಳ್ತಾಳೆ. ಏನು ಆ ವರ ಅಂತಂದರೆ, ಕಾಂಚೀಪುರಂ ಅಂತ ಹೇಳಿದೆ, ಈ ಊರಿನಲ್ಲಿ ಯಾರೇ ಆಗಲಿ, ಯಾರೇ ಆಗಿರಬಹುದು, ಏನು ತಪ್ಪು ಮಾಡಿದರೂ ಕೂಡ ಅದನ್ನು ಕ್ಷಮಿಸಿಬಿಡಬೇಕು, ಕ್ಷಮಿಸಿ ಅವರಿಗೆ ಅನುಗ್ರಹವನ್ನು ಮಾಡಬೇಕು. ಆದರೆ ಒಂದು ವಿಷಯ ಅದರಲ್ಲಿ ವಿನಾಯಿತಿ ಇದೆ, ಅಂದರೆ ಈ ರೂಲ್ನಲ್ಲಿ ಒಬ್ಬರಿಗೆ ಮಾತ್ರ ಕ್ಷಮಾಪಣೆ ಇಲ್ಲ. ಯಾರು ಅಂತಂದರೆ ಶಿವಾಪರಾಧವನ್ನು ಮಾಡಿದವರಿಗೆ ಕ್ಷಮಾಪಣೆ ಇಲ್ಲ. ಮಿಕ್ಕವರೆಲ್ಲರಿಗೂ ಏನು ಎಂಥ ಅಪರಾಧ ಮಾಡಿದರೂ ಅದಕ್ಕೆ ಕ್ಷಮಾಪಣೆ ಉಂಟು, ಈ ಥರ ವರವನ್ನು ಕೊಡಿ ಅಂತ ಪರಮೇಶ್ವರನು ಕೇಳ್ತಾರೆ. ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ಶಿವಾಪರಾಧವು ಅತ್ಯಂತ ದೊಡ್ಡ ಅಪರಾಧ. ಶಿವಪೂಜೆಯನ್ನು ಮಾಡುವವರನ್ನು ತಡೆಯುವುದು, ಅವರಿಗೆ ಹಿಂಸೆ ಕೊಡುವುದು, ಇದು ಸಹಿಸಕ್ಕೆ ಸಾಧ್ಯವಿಲ್ಲ. ಶಿಕ್ಷೆಯೇ ಅದಕ್ಕೆ ಪರಿಹಾರ, ಕ್ಷಮಾಪಣೆ ಇಲ್ಲ ಅನ್ನುವ ವಿಷಯ ಇಲ್ಲಿ ನಮಗೆ ತಿಳಿದು ಬರುತ್ತೆ. ಈಗ ಮುಂದಿನದು ನಾನು ಹೇಳ್ತಕ್ಕಂಥ ವಿಷಯ ಏನೆಂದರೆ, ನೀವೆಲ್ಲ ಯಾವಾಗಲಾದರೂ ಈಶ್ವರನ ದೇವಸ್ಥಾನಕ್ಕೆ, ಪರಮಶಿವನ ದೇವಸ್ಥಾನಕ್ಕೆ ಹೋಗಿರುವುದು ಖಂಡಿತವಾಗಿ ಹೋಗಿರ್ತೀರಿ. ಆ ಮೂಲ ಸನ್ನಿಧಿಯ ವಾಯುವ್ಯ ಮೂಲೆಯಲ್ಲಿ ಒಂದು ದೇವರ ಸನ್ನಿಧಿ ಇರುತ್ತೆ. ಆ ಸನ್ನಿಧಿ ಚಂಡಿಕೇಶ್ವರನ ಸನ್ನಿಧಿ ಅಂತ ಹೇಳ್ತಾರೆ. ಅಲ್ಲದೆ ಜನಗಳು ಭಕ್ತಾದಿಗಳು ಅಂತ ಅಂದ್ಕೊಳ್ಳೋಣ, ಜನಗಳಲ್ಲ ಭಕ್ತಾದಿಗಳು ಒಂದು ಕೆಲಸ ಮಾಡ್ತಾರೆ, ಆ ದೇವರ ಸನ್ನಿಧಿ ಮುಂದೆ ನಿಂತು ಈ ಕಡೆ ಆ ಕಡೆ ತಟ್ಟಿ, ಗೋಡೆನ ತಟ್ಟಿ ಮತ್ತು ಗದ್ದಲ ಮಾಡಿ ಏನೋ ಹೇಳ್ತಾರೆ. ನಾನು ಇಲ್ಲಿಂದ ಏನೂ ಶಿವನ ಸೂತ್ರನ ತಗೊಂಡು ಹೋಗ್ತಾ ಇಲ್ಲ, ಬರೀ ಪ್ರಸಾದವನ್ನು ತಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳೋ ವಿಷಯವನ್ನು ಅವ್ರು ಹೇಗೆ ಅದನ್ನು ತೋರಿಸ್ತಾರೆ ಅಂತಂದರೆ, ಆ ಗೋಡೆಗೆ ಅಕ್ಕಪಕ್ಕದಲ್ಲಿ ತಟ್ಟುವುದು ಮತ್ತು ಚಪ್ಪಾಳೆ ತಟ್ಟುವುದು, ಈ ಥರ ಗಲಭೆ ಮಾಡಿ ಗದ್ದಲ ಮಾಡಿ ಆಮೇಲೆ ಹೋಗ್ತಾರೆ. ಇದು ಸರಿಯಾದ ಮಾರ್ಗವಲ್ಲ. ಯಾಕೆಂದರೆ ಆ ಚಂಡಿ, ಇದು ಚಂಡೀಶ್ವರನ ಸನ್ನಿಧಿ. ಆ ಸನ್ನಿಧಿಯಲ್ಲಿ ಅವರು ಬಹಳ ಧ್ಯಾನಾಸಕ್ತರಾಗಿ ಯಾವಾಗಲೂ ಶಿವಧ್ಯಾನದಲ್ಲಿ ತಪಸ್ಸಿನಲ್ಲಿರುವಂಥ ದೇವರು. ಅವರನ್ನು ಹೀಗೆ ಚಪಾಳಿ ತಟ್ಟಿ ಗೋಡೆಗೆ ತಟ್ಟಿ ಎಲ್ಲ ಮಾಡುವುದು ಅಲ್ಲಿ ಅವರ ತಪಸ್ಸಿಗೆ ನಾವು ಭಂಗವನ್ನುಂಟು ಮಾಡಿದ ಹಾಗೆ, ತಡೆಯನ್ನುಂಟು ಮಾಡಿದ ಹಾಗೆ ಆಗತ್ತೆ. ಅದು ಮಾಡಬಾರ್ದು. ಹೇಗೆ ಮಾಡಬೇಕು ನಾವು ಅಂತಂದರೆ, ಅಲ್ಲಿ ಶಿವನ ಸನ್ನಿಧಿ ಹತ್ರ ಹೋಗಿ ಪಿಸು ಮಾತಿನಲ್ಲಿ ದೇವರಿಗೆ ಕೇಳುತ್ತೆ, ಮೆತ್ತಿ ಕೇಳಿದ್ರು ಕೇಳುತ್ತೆ, ಪಿಸು ಮಾತಿನಲ್ಲಿ ಈ ರೀತಿ ಹೇಳಬೇಕು, ನಾನು ಶಿವನ ಸುತ್ತನ್ನು ಯಾವುದನ್ನೂ ಈ ದೇವಸ್ಥಾನದಿಂದ ಕೊಂಡೊಯ್ತಾ ಇಲ್ಲ, ಬರೀ ಪ್ರಸಾದ ರೂಪವಾಗಿ ಏನು ಕೊಟ್ಟಿದ್ದಾರೋ ಅದನ್ನು ಮಾತ್ರ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಕಿವಿಯಲ್ಲಿ ಹೇಳಿದ ಹಾಗೆ ಹೇಳಿಬಿಟ್ಟು ಅಲ್ಲಿಂದ ದೇವಸ್ಥಾನದಿಂದ ನಿರ್ಗಮನವಾಗಬೇಕು. ಇದು ಸರಿಯಾದ ಪದ್ಧತಿ. ಈವಾಗ ನಾನು ಹೇಳಕ್ಕೆ ಹೊರಟಿರೋದು, ಈ ಸನ್ನಿಧಿ ಅಂತ ಹೇಳಿದ್ನಲ್ಲ, ವಾಯುವ್ಯ ಮೂಲೆಯಲ್ಲಿರುವಂಥ ಸನ್ನಿಧಿ ಚಂಡೇಶ್ವರ ಅವರ ಸನ್ನಿಧಿ. ಅವರು ನಾಯನಾರ್ ಕೂಡ. ಇವರು ಎಂತಹ ಶಿವಭಕ್ತರು ಅಂದರೆ ಯಾವಾಗಲೂ ಶಿವಧ್ಯಾನದಲ್ಲೇ ಇರುವವರು. ಸೊ ಇವರ ಚರಿತ್ರೆಯನ್ನು ನಾವು ಈಗ ತಿಳಿದುಕೊಳ್ಳೋಣ. ಇವರ ಹೆಸರು ವಿಚಾರ ಶರ್ಮನ್ ಅಂತ. ಇವರು ಹುಟ್ಟಿದ ಊರು ತಿರುಚೈಜ್ಞಾನೂರ್ ಅಂತ. ಚೈ ಅಂದರೆ ಮಗು ಅಂತ ಅರ್ಥ. ಇಲ್ಲಿ ಈ ಮಗು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮುರುಗನ್ ಅಂತ ಹೇಳ್ತೀವಲ್ಲ, ಆ ಮಗುವಿಗೆ ರೆಫರ್ ಆಗ್ತಾ ಇದೆ ಚೈ ಅನ್ನೋದು. ಇವರು ಈ ಮುರುಗ ಪೆರುಮಾನವರು ಈ ಊರನ್ನು ನಿರ್ಮಿಸಿದವರು ಅಂತ ಹೇಳಿದೆ. ಈ ತಿರುಚೈಜ್ಞಾನೂರ್ನ ನಿರ್ಮಿಸಿದವರೇ ಮುರುಗ ಪೆರುಮಾನ್ ಅಂತ ಹೇಳಿದೆ. ಇದಕ್ಕೆ ಈಗ ಸೆಂಗಲ್ಲೂರ್ ಅಂತ ಹೆಸರಾಗಿದೆ. ಈ ಊರಿನ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಈ ಊರಿನಲ್ಲಿ ಶೇಕಡ 99% ಮಂದಿ ಬ್ರಾಹ್ಮಣರು. ಬ್ರಾಹ್ಮಣರು ಮಾತ್ರ ಅಲ್ಲ, ಎಲ್ಲ ಶಿವಯೋಗಿಗಳು ಈ ಊರಿನಲ್ಲಿ ಯಾವಾಗಲೂ ಶಿವಪಾರಾಯಣ, ಶಿವ ಧ್ಯಾನ, ತಪಸ್ಸು ಯೋಗಿಗಳು ಇದೇ ಯಾವಾಗಲೂ ನಡೀತಾ ಇರ್ತದೆ. ವೇದಘೋಷ, ವೇದ ಪಾರಾಯಣ ಇದೇ ನಡೀತಾ ಇರ್ತದೆ. ಅಂಥ ಒಂದು ಒಳ್ಳೆಯ ಪವಿತ್ರವಾದ ಸ್ಥಳ ಇದು. ಈ ಊರಿನಲ್ಲಿ ವಿಚಾರ ಶರ್ಮನ್ ಅನ್ನವರು ಹುಟ್ಟಿದರು. ಇವರ ತಂದೆಯವರ ಹೆಸರು ಯಚ್ಚದತ್ತನ್ ಅಂತ ತಮಿಳಿನಲ್ಲಿ ಹೇಳಿದೆ. ಯಚ್ಚದತ್ತನ್ ಅನ್ನೋದು ಯಜ್ಞದತ್ತನ್ ಅಂತ ನಾವು ಅಂದ್ಕೋಬೇಕು, ಸಂಸ್ಕೃತದ ಈಕ್ವಲೆಂಟದು. ಯಜ್ಞದತ್ತನವರ ಮಗ. ಈ ಮಗ ಹುಟ್ಟಿದಾಗ ಅಸಾಧಾರಣ ಪ್ರತಿಭೆ, ಜ್ಞಾನ, ಯಾವ ವಿಧದಲ್ಲಿ ಈಶ್ವರನ ಜ್ಞಾನ ಮತ್ತು ಎಲ್ಲ ವೇದಗಳು, ಆಗಮಶಾಸ್ತ್ರಗಳು ಎಲ್ಲ ಆವಾಗಲೇ ತಿಳಿದ ಹಾಗೆ ಈ ಹುಡುಗ ಪ್ರತಿಭಾಶಾಲಿಯಾಗಿ ತೋರ್ತಾ ಇದ್ದಾನೆ. ಮಗು ಹುಟ್ಟಿದಾಗಲೇ ಅಂದರೆ ಚೈಲ್ಡ್ ಪ್ರಾಡಿಜಿ ಅಂತ ಹೇಳಬೇಕು. ಎಲ್ಲರಿಗೂ ಆಶ್ಚರ್ಯ. ಈ ಹುಟ್ಟುವಾಗಲೇ ಮಗ ಈ ಹುಡುಗನಿಗೆ ಹೀಗಿದೆಯಲ್ಲ, ಯಾಕೆ? ಪೂರ್ವಜನ್ಮದ ಸಂಸ್ಕಾರ, ಪೂರ್ವಜದ ಜನ್ಮದ ಸಂಸ್ಕಾರದ ಫಲವಾಗಿ ಈ ಹುಡುಗ ಇಷ್ಟು ಪ್ರತಿಭಾಶಾಲಿಯಾಗಿ ಶಿವಜ್ಞಾನ ಉಳ್ಳವನಾಗಿ ಮತ್ತು ಅದೇ ಸಮಯಕ್ಕೆ ಶಿವಭಕ್ತಿಯೂ ಉಳ್ಳವನಾಗಿ ಬೆಳೀತಾ ಇದ್ದಾನೆ. ಈತನಿಗೆ 5ನೇ ವರ್ಷದಲ್ಲಿ ಎಲ್ಲ ಶಾಸ್ತ್ರಗಳು ಗೊತ್ತಾಗೋಯಿತು. ಆಗಮಶಾಸ್ತ್ರ, ವೇದಗಳು ಎಲ್ಲ ಚೆನ್ನಾಗಿ ಸ್ವಂತವೇ ಕಲಿತುಬಿಟ್ಟಿದ್ದಾನೆ. 7ನೇ ವರ್ಷದಲ್ಲಿ ಈತನಿಗೆ ಬ್ರಹ್ಮೋಪದೇಶ ಸಂಸ್ಕಾರ ಕರ್ಮವಾಯಿತು. ಆಗ ಇವನನ್ನು ಗುರುಗಳಿಗೆ, ಗುರು ಹತ್ರ ಪಾಠಕ್ಕೆ ಕಳಿಸಿದ್ರು. ಅದು ನಾಮಕಾವಸ್ಥೆ. ಗುರುಗಳು ಇವರು ಹೇಳ್ಕೊಡೋದಕ್ಕೆ ಮುಂಚೆಯೇ ಎಲ್ಲವನ್ನೂ ಕಲಿತಿದ್ದಾನೆ. ಅವರು ಗುರುಗಳಿಗೆಲ್ಲ ಆಶ್ಚರ್ಯವಾಗೋಯ್ತು, ಓಹೋ ನಾವು ಹೇಳ್ಕೊಡೋದಕ್ಕೆ ಮೊದಲೇ ಎಲ್ಲ ಗೊತ್ತಿದೆಯಲ್ಲ ಅನ್ನತಕ್ಕಂಥ ವಿಶೇಷವಾದ ಪ್ರತಿಭೆಯನ್ನು ಅವರೆಲ್ಲ ಕಂಡು ಆಶ್ಚರ್ಯಪಟ್ಟರು. ಹೀಗೆ ಈತ ಶಿವಭಕ್ತನಾಗಿ ಎಲ್ಲ ವಿಷಯಗಳನ್ನು ತಿಳಿದವನಾಗಿ, ಶಾಸ್ತ್ರಗಳನ್ನೆಲ್ಲ ತಿಳಿದವನಾಗಿ, ಇನ್ನು ಮಗು ಆವಾಗ 7 ವರ್ಷ 8 ವರ್ಷ ಇನ್ನೂ ಆಗ್ತಾ ಇದೆ. ಹಾಗೆ ಒಂದು ದಿವಸ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಜಾಗದಲ್ಲಿ ಒಂದು ಪ್ರಸಂಗವನ್ನು ನೋಡಿದ್ರು. ಯಾವನೋ ಒಬ್ಬ ದನಮಯಸು ಅಂತ ಅವನು ಒಂದು ಹಸುವನ್ನು, ಅದು ಆಗತಾನೆ ಮರಿ ಹಾಕಿದೆ, ಏನಿದೆ ಅದನ್ನು ಯದ್ವಾ ತದ್ವಾ ಹೊಡಿತಾ ಇದ್ದಾನೆ. ಹೊಡೆದು ಅದಕ್ಕೆ ಹಿಂಸೆ ಪಡಿಸ್ತಾ ಇದ್ದಾನೆ. ಅದು ಆ ಏಟನ್ನು ತಾಳಲಾರದೆ ಒದ್ದಾಡ್ತಾ ಇದೆ. ಇವರ ಮನಸ್ಸು, ಹುಡುಗನಾದರೂ ಈತನ ಮನಸ್ಸು ಕರಗಿ ಹೋಯಿತು. ಅಯ್ಯೋಯ್ಯೋ ಈ ಥರ ಹಿಂಸೆ ಮಾಡ್ತಾ ಇದ್ದಾನೆ ಅಲ್ಲ ಅಂತ ಅಲ್ಲಿ ಹೋಗಿ ಆ ಮನುಷ್ಯನ ಹತ್ರ ಹೇಳಿದರು. ಅಪ್ಪ ಅದು ಏನಂತ ತಿಳ್ಕೊಂಡಿದ್ಯಾ, ಏನನ್ನು ಹೊಡಿತಾ ಇದೆಯಾ ನೀನು? ದೇವತೆ, ದೇವರು, ಗೋಮಾತೆ, ಅದು ಗೋಮಾತೆ ಅಂದರೆ ಸಾಮಾನ್ಯವಲ್ಲ. ಆ ಗೋವೊಳಗೆ ಎಲ್ಲ ದೇವತೆಗಳು, ಎಲ್ಲ ದೇವರುಗಳು, ಎಲ್ಲ ಋಷಿಗಳು ಮುನಿಗಳು ಅದರಲ್ಲಿ ಇದ್ದಾರೆ. ಆದ್ದರಿಂದ ಅದು ಬಹಳ ಪವಿತ್ರವಾದ ಒಂದು ಜನ್ಮ, ಅದನ್ನು ಹೀಗೆ ಹೊಡೆಯಬಾರದು. ಹೊಡೆದರೆ, ಇಂತಹ ಗೋವನ್ನು ನೀನು ಹೊಡೆದರೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೆಯಾ. ಗೋವನ್ನು ಹಿಂಸೆ ಮಾಡಿದವರಿಗೆ ನರಕ, ಗೋವನ್ನು ಪೂಜಿಸಿದವರಿಗೆ ಸ್ವರ್ಗ ಅಂತ ಹೇಳಲ್ಪಟ್ಟಿದೆ. ಈ ಥರ ನೀನು ಇದನ್ನು ಹಿಂಸೆ ಮಾಡ್ತಾ ಇದೆಯಲ್ಲ, ಈ ಗೋ ಎಷ್ಟು ಪವಿತ್ರವಾದ, ಇದರ ಗರ್ಭ ಇದೆಯಲ್ಲ ಬಹಳ ಪೂಜನೀಯವಾದ್ದು, ಬಹಳ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಇದರ ಗರ್ಭ ಅಂಥ ಗರ್ಭ, ಪ್ರಪಂಚದಲ್ಲಿ ಯಾವ ಗರ್ಭಕ್ಕೂ ಈ ವೈಭವ ಅಥವಾ ಗ್ಲೋರಿ ಇಲ್ಲ. ಅಷ್ಟು ಪವಿತ್ರವಾದ ಒಂದು ಗರ್ಭಕೋಶ ಈ ಪಶು ಅಂತ ನಾವು ಹೇಳಬಾರ್ದು, ಮಾತೆ ಗೋಮಾತೆಗಿದೆ. ಇದನ್ನು ಹಿಂಸಿಸ್ತಾ ಇದೆಯಲ್ಲ, ಇದನ್ನು ಮಾಡು ತಪ್ಪು ಅಂತ ಹೇಳಿದಾಗ ಮತ್ತೆ ಈ ಗೋವಿನಿಂದ ದೊರಕುವ ಪದಾರ್ಥಗಳೇನೇನು? ಹಾಲು ಮಾತ್ರವಲ್ಲ, ಸಗಣಿ, ಮೂತ್ರ, ಇದರ ಎಲ್ಲವೂ ಶಿವನ ಪೂಜೆಗೆ ಆಗುತ್ತೆ. ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡ್ತಾರೆ, ಎಲ್ಲ ದೇವರಿಗೂ ಅಭಿಷೇಕ ಮಾಡ್ತಾರೆ ಹಾಲಿನಿಂದ. ಮತ್ತು ಅದು ಹಾಕುವ ಸಗಣಿ, ಅದರಿಂದ ವಿಭೂತಿ ತಯಾರಾಗುತ್ತೆ. ಹೀಗೆ ಅದು ಮೂತ್ರದಿಂದ ಪಂಚಹವ್ಯ, ಇದೆಲ್ಲ ಶಿವನೇ ಅರ್ಚನೆಗೆ ಉಪಯೋಗಿಸಲ್ಪಡುತ್ತೆ. ಇಂತಹ ಒಂದು ಗೋಮಾತೆಯನ್ನು ನೀನು ಹಿಂಸಿಸಿದ್ದಲ್ಲ ಅಂತ ಹೇಳಿದಾಗ ಈ ವಿಚಾರ ಆತನಿಗೆ ತಲೆಗೆ ಹತ್ತದ ಹಾಗೆ ಕಾಣಲಿಲ್ಲ, ತಲೆಗೆ ಹತ್ತಲೇ ಇಲ್ಲ. ಇದರಿಂದ ಅರಿತವರವರು ಈವನ ಮನುಷ್ಯನ ಹತ್ರ ಇದನ್ನು ಹೇಳಿ ಪ್ರಯೋಜನವಿಲ್ಲ ಅಂತ ಹೇಳಿ ನೀನಿನ ಮೇಲೆ ಈ ಕೆಲಸ ನಿನಗೆ ಬೇಡ, ನಾನು ಇದನ್ನು ತೆಗೆದುಕೊಳ್ತೇನೆ ಅಂತ ಅಂದಿನಿಂದ ಆ ಗೋವುಗಳನ್ನು ಸಂರಕ್ಷಿಸಿ ಮೇಯಿಸೋದು ಈ ಕೆಲಸವನ್ನು ತಾವು ವಹಿಸ್ಕೊಂಡ್ಬಿಟ್ರು ಅವರಿಂದ. ಅಲ್ಲಿಂದ ಅವನ್ನು ಕಳಿಸ್ಬಿಟ್ರು. ಇದು ಇವರು ಏನು ಮಾಡಿದ್ರು, ಈ ಪಶುಗಳನ್ನೆಲ್ಲ ಮೇಯಿಸೋ ಕೆಲಸ ತಗೊಂಡಾಗ ಅಪಾರವಾದ ಪ್ರೀತಿಯಿಂದ ಪ್ರತಿಯೊಂದು ಪಶುವನ್ನು ಇವರು ನೋಡ್ತಾ ಇದ್ದರು. ಅದೇ ರೀತಿ ಪಶುಗಳಿಗೂ ಇವರನ್ನು ಕಂಡರೆ ವಿಪರೀತವಾದ ವಿಶ್ವಾಸ, ಪ್ರೀತಿ ಇದೆಲ್ಲ ಬೆಳೀತಾ ಬಂತು. ಎಷ್ಟು ಮಟ್ಟಿಗೆ ಬೆಳೆದ್ಬಿಡ್ತು ಈ ಪ್ರೀತಿ ಪಶುಗಳಿಗೆ ಇವರ ಮೇಲೆ ಅಂತಂದರೆ, ಅದು ಯಥೇಚ್ಛವಾಗಿ ಹಾಲು ಕೊಡೋಕ್ಕೆ ಶುರು ಮಾಡ್ತು. ಇವ್ರ ಜೊತೆಯಲ್ಲೇ ಯಾವಾಗಲೂ ಇರೋದು, ಯಾವಾಗ ಇವರು ಬರ್ತಾರೆ ಬೆಳಗ್ಗೆ ಯಾವಾಗತ್ತೆ ಇವ್ರ ಜೊತೆಯಲ್ಲಿ ಹೊರಡೋಣ ಅಂತ ಕಾದಿದ್ದು ಹೊರಡ್ತಾ ಇದ್ವು. ಈ ಥರ ಇದ್ದಾಗ ಅದು ಹೆಚ್ಚಾಗಿ, ಪ್ರತಿಯೊಂದು ಹಸುವು ಕೂಡ ಅತಿ ಹೆಚ್ಚಾಗಿ ಹಾಲನ್ನು ಕೊಡೋಕ್ಕೆ ಶುರು ಮಾಡ್ತು. ಹೇಗೆ ಅಂತಂದರೆ, ಮನೆಯಲ್ಲಿ ಬೇಕಾದಷ್ಟು ಹಾಲನ್ನು ಕರೆದು ಬಿಡೋದು, ಅದು ಕರೆದು ಇಲ್ಲಿಗೆ ಬರೋ ಹೊತ್ತಿಗೆ ಮತ್ತೆ ಪುನಃ ತುಂಬಿದ ಕೆಚ್ಚಲು ಹಾಲು ಯಥೇಚ್ಛವಾಗಿ. ಅಲ್ಲಿ ಇವರು ಹೇಗೆ ಹೇಳ್ತಾರೆ, ವಿವರಿಸ್ತಾರೆ ಅಂತಂದರೆ, ಆ ಕೆಚ್ಚಲನ್ನು ಬೆರಳಿಂದ ಸ್ವಲ್ಪ ಮೃದುವಾಗಿ ಸ್ಪರ್ಶಿದರೆ ಸಾಕು, ಧಾರೆಯಾಗಿ ಹಾಲು ಸುರಿತಾ ಇತ್ತಂತೆ. ಈ ವಿಚಾರ ಶರ್ಮನ್ ಏನು ಮಾಡಿದ್ರು, ಹೀಗೆ ಹಾಲನ್ನು ನಾನು ಬಿಡೋಕ್ಕಾಗೋದಿಲ್ಲ, ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂಥೇಳಿ ಅಲ್ಲದೆ ಒಂದು ಮನ್ನಿ ಅಂತ ಒಂದು ನದಿ ಹರಿಯುತ್ತಾ ಇತ್ತು. ಒಂದು ಮರದ ಕೆಳಗೆ, ಅತ್ತಿ ಮರದ ಕೆಳಗೆ ಕುಳಿತು ಆ ಮರಳಿನಿಂದಲೇ ಒಂದು ಶಿವಲಿಂಗವನ್ನು ಮಾಡಿ ಆ ಹಾಲಿನಿಂದ ಅಭಿಷೇಕ ಪೂಜೆಗಳಿದನ್ನೆಲ್ಲ ಮಾಡ್ತಾಯಿದ್ರು. ಮೊದಲನೇ ದಿವಸ ಆಯಿತು, ಎರಡನೇ ದಿವಸ ಇದೇ ರೀತಿ ಪ್ರತಿ ದಿವಸವೂ ಈ ದಿನಚರಿ ನಡೀತಾ ಇತ್ತು. ಹಾಲು ಯಥಾ ಪ್ರಕಾರ ಅದು ಕೊಡೋದು, ಇವರು ಅರ್ಚನೆಯನ್ನು ಮಾಡೋದು, ಅಭಿಷೇಕವನ್ನು ಮಾಡೋದು, ಹೀಗೆ ನಡೀತಾ ಇತ್ತು. ಮರಳಿನಿಂದ ಲಿಂಗ ಮಾಡಿ ಪೂಜೆ ಮಾಡ್ತಾಯಿದ್ರು. ಒಂದಾನೊಂದು ದಿವಸ ಏನಾಗಿದೆ, ಆ ಮಾರ್ಗವಾಗಿ ಯಾರೋ ಒಂದಿಬ್ಬರು ಹೋದರು, ನೋಡಿದ್ರು, ಅವರಿಗೆ ಇನ್ನೇನು ಕಾಣಿಸ್ಲಿಲ್ಲ, ಮರಳು ಕಾಣಿಸ್ತಷ್ಟೇ. ಮರಳಿನಲ್ಲಿ ಧಾರಾಕಾರವಾಗಿ ಹಾಲು ಹರಿದು ಹೋಗೋದನ್ನು ಅವರು ಗಮನಿಸಿದರು. ಅವರಿಗೆ ಇಲ್ಲಿ ಪೂಜೆ ನಡೀತಾ ಇದೆ, ಇದಕ್ಕೆ ಹಾಲಿನಿಂದ ಅಭಿಷೇಕ ಆಗ್ತಾ ಇದೆ ಅನ್ನೋ ಪಾಯಿಂಟ್ ಅವ್ರಿಗೆ ಗೊತ್ತಾಗಲಿಲ್ಲ, ವಿಷಯ ಗೊತ್ತಾಗಲ್ಲ. ಹೋದರೂ ಅವರವರ ಯಜಮಾನರುಗಳಿಗೆ, ಹಸುವಿನ ಯಜಮಾನರುಗಳಿಗೆ ದೂರು ಕೊಟ್ಟರು. ನೋಡಿ, ಹೀಗೆ ನಿಮ್ಮ ಹಸು ಅಲ್ಲಿ ಹೋಗಿ ಬೇಕಾದಷ್ಟು ಹಾಲು ಕರೆದು ಅದು ಮರಳಿನಲ್ಲಿ ವ್ಯರ್ಥವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರು. ಅವರೆಲ್ಲ ಏನು ಮಾಡಿದ್ರು, ವಿಚಾರ ಶರ್ಮನವರ ತಂದೆಯವರು ಯಜ್ಞದತ್ತನವರಿಗೆ ಹೋಗಿ ದೂರಿದರು. ಯಜ್ಞದತ್ತವರವರಿಗೆ ಮೊದಲೇ ಕೋಪ ಬಂದ್ಬಿಡ್ತು, ಆ ವಿಷಯ ಕೇಳಿದಾಗಲೇ ಕೋಪ ಬಂದ್ಬಿಡ್ತು. ಆಗ ಇದು ನಡೀತಾ ಇದ್ದರೆ ತಪ್ಪು, ನಾನು ಇದನ್ನು ಕಣ್ಣಾರೆ ನೋಡಿ ಆಮೇಲೆ ಆತನಿಗೆ ಶಿಕ್ಷೆ ಏನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾರನೇ ದಿವಸ ಈ ಹುಡುಗ ಮುಂದೆ ಹೋಗೋದನ್ನೇ ನೋಡಿಕೊಂಡು ಹಿಂದೆಯೇ ಹಿಂಬಾಲಿಸ್ಕೊಂಡು ಬಂದರು. ಆ ಜಾಗದಲ್ಲಿ ಏನು ನಡೆಯುತ್ತೆ ನೋಡಿದ್ರು, ಯಥಾ ಪ್ರಕಾರ ಹಸುಗಳು ಬೇಕಾದಷ್ಟು ಹಾಲು ಅಲ್ಲಿ ಕರೀತಾ ಇದೆ. ಅದು ಹೆಚ್ಚುವರಿ ಹಾಲದ್ದು ಕರೀತಾ ಇರೋದು, ಮನೆಯಲ್ಲೆಲ್ಲ ಕೊಟ್ಟ ಮೇಲೆ ಮತ್ತೆ ಪುನಃ ಹೆಚ್ಚುವರಿ ಹಾಲದ್ದು ಅಲ್ಲಿ ಕರೀತಾ ಇರೋದು. ಅದನ್ನು ನೋಡಿದ್ರು, ಈ ಹುಡುಗ ಮರಳಿನಲ್ಲಿ ಲಿಂಗ ಮಾಡಿ ಪೂಜೆ ಮಾಡ್ತಾ ಇರೋದನ್ನು ನೋಡಿದ್ರು, ಹಾಲು ಧಾರಧಾರಿಯಾಗಿ ಮರಳಿನಲ್ಲಿ ಹೋಗ್ತಾ ಇದೆ ಅಂತ ಅಂದುಕೊಂಡ್ರು. ಕೋಪ ಬಂದುಬಿಡ್ತು, ಕೋಪ ಬಂದು ಕೂಗಿದ್ರು ಮಗನ ಕಡೆ, ಏನು ಮಾಡ್ತಾ ಇದ್ದೀಯಾ ನೀನು ಅಂತ ಕೂಗಿದ್ರು. ಆ ಹುಡುಗ ತನ್ನ ಶಿವಪೂಜೆಯಲ್ಲಿ ಶಿವನ ಧ್ಯಾನದಲ್ಲಿ ಮಗ್ನನಾಗಿದ್ದೇನೆ, ಇವರು ಕೂಗಿದ್ದು ಏನೂ ಕೇಳಿಸಲಿಲ್ಲ. ಇದರಿಂದ ಅವರಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಯಿತು, ಮತ್ತಷ್ಟು ಕೋಪ ಜಾಸ್ತಿ ಆಗಿ ಒಂದು ಅಲ್ಲೇ ಒಂದು ಕೋಲಿತ್ತು, ಬಂದು ಬೆನ್ನಿನ ಮೇಲೆ ಚೆನ್ನಾಗಿ ಜಾರಿಸಿದ್ರು ಮಗನಿಗೆ ಬೆನ್ನಿನ ಮೇಲೆ. ಆಗಲೂ ಆತನಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ, ಯಾಕೆ ಶಿವಪೂಜೆಯಲ್ಲಿ ನಿರತನಾಗಿಬಿಟ್ಟಿದ್ದಾನೆ, ಮಗ್ನನಾಗಿದ್ದಾನೆ. ಇದನ್ನು ನೋಡಿ ಅವರಿಗೆ ಇನ್ನೂ ಕೋಪ ಬಂದ್ಬಿಡ್ತು, ಏನು ನಾನು ಎಷ್ಟೆಷ್ಟು ಕೂಕ್ಕೊಂಡು ಹೊಡೆದರೂ ಕೂಡ ಈ ಹುಡುಗ ಇದು ಮಾಡ್ತಾ ಇದ್ದಾನಲ್ಲ, ಏನು ಗೊತ್ತಿಲ್ಲದ ಹಾಗೆ ನೋಡ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ನೋಡಿದ್ರು. ಸಹಿಸ್ಲಿಕ್ಕಾಗಲಿಲ್ಲ, ಕಾಲಿನಿಂದ ಹಾಲಿನ ಪಾತ್ರೆ ಇತ್ತಲ್ಲ ಅಭಿಷೇಕ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದ ಹಾಲಿನ ಪಾತ್ರೆಯನ್ನು ಕಾಲಿನಿಂದ ಒದ್ದರು. ಆ ಒದ್ದಾಗ ಏನಾಯಿತು, ಏನೋ ನಡೆದಿದೆ, ಶಿವಪೂಜೆಗೆ ಭಂಗ ಬಂತು ಅಂತ ಈ ಹುಡುಗನಿಗೆ ಅನ್ನಿಸ್ತು. ನೋಡಿದ್ರೆ ತಂದೆಯವರು ಈ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಇದ್ದ ಒಂದು ಕೋಲನ್ನು ತೆಗೆದು ಅವರ ಕಾಲ್ ಕಡೆಗೆ ಬೀಸಿದ. ಇದು ಏನಾಯಿತು, ಶಿವಸಂಕಲ್ಪ ಬೇರೆ ಇತ್ತು. ಆ ಕೋಲು ಒಂದು ಕೊಡಲಿಯಾಗಿ ಮಾರ್ಪಟ್ಟು ಅವರ ಎರಡೂ ಕಾಲುಗಳನ್ನು ಕತ್ತರಿಸಿ ಅವರು ಕೆಳಗೆ ಬಿದ್ದು ಅಲ್ಲಿ ಪ್ರಾಣತ್ಯಾಗ ಮಾಡಿದ್ರು. ಇದೆಲ್ಲ ನಡೆದು ಹೋಯಿತು. ಆದರೆ ಈ ಹುಡುಗ ಮತ್ತೆ ಇದೆಲ್ಲ ಆದದ್ದು ಪರಿವೆಯೇ ಇಲ್ಲ, ಶಿವಧ್ಯಾನದಲ್ಲಿ ಶಿವಪೂಜೆಯಲ್ಲಿ ನಿರತರಾದರು. ನೋಡಿ ಎಷ್ಟು ವಿಚಿತ್ರ, ಇಷ್ಟೆಲ್ಲ ನಡೆದರೂ ಅವನಿಗೆ ಇನ್ನೂ ಶಿವಭಕ್ತಿ, ಶಿವಪೂಜೆ ಇದರಲ್ಲೇ ನಿರತನಾಗಿದ್ದಾನೆ. ಇದನ್ನು ನೋಡಿದ್ರು ಪರಮೇಶ್ವರನಿಗೆ ಬಹಳ ಸಂತೃಪ್ತಿ ಆಯಿತು. ತಂದೆ ಆ ಕಡೆ ಸತ್ತಿರುವುದು ಕೂಡ ಪರಿವೆ ಇಲ್ಲದೆ ತನ್ನ ಭಕ್ತಿಯಿಂದ ಇಷ್ಟು ಚೆನ್ನಾಗಿ ನನ್ನನ್ನು ಪೂಜೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅಲ್ಲಿಗೆ ಶಿವಗಣಗಳೊಂದಿಗೆ ಪಾರ್ವತಿ ಸಮೇತರಾಗಿ ವೃಷಭಾರೂಢರಾಗಿ ಅಲ್ಲಿ ಬಂದು ಆ ಹುಡುಗನಿಗೆ ಎಬ್ಬಿಸಿದರು. ಆ ಪೂಜೆಯಿಂದ ಅಪ್ಪಾ ಮಗು ಅಂತ ಕರೆದರು. ಯಾಕೆ ಮಗುವೇ ಅವನು ಮಗು ಅಪ್ಪ ಅಂತ ಹೇಳಿ ಆವಾಗ ಕಣ್ಣು ಬಿಟ್ಟ ಮಗ, ಈ ಹುಡುಗ ಕಣ್ಣು ಬಿಟ್ಟ. ಸಾಕ್ಷಾತ್ತಾಗಿ ಎಲ್ಲ ಪರಮೇಶ್ವರನ್ ಮಾತ್ರ ಬಂದಿಲ್ಲ, ಶಿವಗಣಗಳು ಬಂದಿವೆ ಅಂತಹ ಒಂದು ಸನ್ನಿವೇಶ. ಶಿವ ಏನು ಮಾಡಿದ್ರು, ಅಪ್ಪಾ ಮಗು ನಿಮ್ಮ ತಂದೆಯವರು ಇವಾಗ ಇಲ್ಲ, ಆದ್ದರಿಂದ ನಾನೇ ನಿನಗೆ ತಂದೆ ಅಂತ ಹೇಳಿ ಆ ಮಗುವನ್ನು ಅಪ್ಪಿಕೊಂಡ್ಬಿಟ್ರು, ಪ್ರೀತಿಯಿಂದ ಅಪ್ಪಿಕೊಂಡ್ರು. ಅದರಿಂದ ಆ ಹುಡುಗ ಏನಾದ, ಶಿವನ ತರಹವೇ ಸ್ವರೂಪವಾದ ತದ್ರೂಪವಾದ ಒಂದು ರೂಪವನ್ನು ಹೊಂದಿ ಇದಕ್ಕೆ ಸಾಮೀಪ್ಯ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ. ಈ ಪದವಿಯನ್ನು ಒಂದು ಅನುಗ್ರಹವನ್ನು ಆ ಹುಡುಗ ಪಡೆದ. ಆವಾಗ ಹೇಳಿದರು ಪರಮೇಶ್ವರನು, ಹೇಳಿದ್ದು ಅಪ್ಪ ನಾನೇ ನಿನಗೆ ಇನ್ಮೇಲೆ ತಂದೆ, ನಿನಗೆ ಇಷ್ಟು ಚೆನ್ನಾಗಿ ನೀನು ನನ್ನನ್ನು ವಸ್ತ್ರಗಳು ಹೂವುಗಳು ಇದರಿಂದ ಪೂಜೆ ಮಾಡಿದ್ರಿಂದ ನಿನಗೂ ಕೂಡ ಅದೇ ರೀತಿ ಪೂಜೆ ನಡೆಯುವ ಹಾಗೆ ಒಂದು ಪದವಿಯನ್ನು ಕೊಡ್ತೇನೆ ಅಂತ ಹೇಳಿ ಅವರಿಗೆ ಈ ಚಂಡಿಕೇಶ್ವರನ ಅದು ಒಂದು ಪದವಿ, ಆ ಒಂದು ಪದವಿಯನ್ನು ಇವರಿಗೆ ಅನುಗ್ರಹಿಸಿದರು. ಆ ಪದವಿಯ ಮೂಲಕ ಪ್ರತಿಯೊಂದು ಈಶ್ವರನ ದೇವಸ್ಥಾನದಲ್ಲೂ ಆ ಸಾನ್ನಿಧ್ಯವಿದೆ. ಈ ಚಂಡೇಶ್ವರ ನಾರಾಯಣರವರಿಗೆ ಪರಮೇಶ್ವರನು ನಿರ್ಮಾಲ್ಯದ ಸಕಲ ವಸ್ತುಗಳು, ಅಂದರೆ ಶಿವನಿಗೆ ಪೂಜೆಯಾದಂಥ ವಸ್ತ್ರಗಳು, ಹೂವುಗಳು, ಏನೇನಿದೆಯೋ ಎಲ್ಲವೂ ಈತನಿಗೆ ಸೇರಿದ್ದು. ಮತ್ತು ಶಿವನ ದೇವಸ್ಥಾನದಿಂದ ಯಾರೂ ಏನನ್ನೂ ಎತ್ಕೊಂಡು ಹೋಗಬಾರ್ದು, ಅದಕ್ಕೆಲ್ಲ ಇವರೇ ಹೊಣೆ, ಇವರೇ ಹೊಣೆ ಅಂಥ ಒಂದು ಪಟ್ಟವನ್ನು ಕೊಟ್ಟು ಅನುಗ್ರಹಿಸಿದರು. ಅಷ್ಟೇ ಅಲ್ಲದೆ ಆ ಪ್ರೀತಿಯ ಸಲುವಾಗಿ ಬರೀ ಇಷ್ಟೇ ಅಲ್ಲ, ತನ್ನ ಕೊರಳಿನಿಂದ ಒಂದು ಪುಷ್ಪಮಾಲೆಯನ್ನು ತೆಗೆದು ಈ ಚಂಡೇಶ್ವರ ನಾರಾಯಣರವರಿಗೆ ಕೊರಳಿನಲ್ಲಿ ಹಾಕಿದರು. ಇದು ಇವರು ಚಂಡೀಶ್ವರರು ಅನ್ನೋದು ಬರೀ ನಾರಾಯಣರಲ್ಲ, ಒಂದು ಸನ್ನಿಧಿಯನ್ನೇ ಕರುಣಿಸಿದರು, ಅಷ್ಟು ದೊಡ್ಡ ಪದವಿಯನ್ನು ಕೊಟ್ಟರು. ಈ ಚಂಡಿಕೇಶ್ವರರವರಿಗೆ, ಈ ನಾರಾಯಣರವರಿಗೆ ಪಿತೃಹತ್ಯಾದೋಷವು ಅಂಟಲಿಲ್ಲ. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಅವರ ತಂದೆಯವರನ್ನು ಹತ್ಯೆ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಸ್ವಲ್ಪವೂ ಇದಿರಲಿಲ್ಲ, ಆ ಉದ್ದೇಶವೇ ಇರಲಿಲ್ಲ. ಅವರ ಉದ್ದೇಶ ಅಲ್ಲ ಏನು, ಶಿವಪೂಜೆಗೆ ಭಂಗವಾಯಿತಲ್ಲ ಅನ್ನೋದಷ್ಟು ಮಾತ್ರ ಇತ್ತು. ತಮ್ಮ ತಂದೆಯವರನ್ನು ಹತ್ಯೆ ಮಾಡಬೇಕು ಅನ್ನೋದು ಇರಲಿಲ್ಲ. ಅದರಿಂದ ಇವರಿಗೆ ಪಿತೃಹತ್ಯಾ ದೋಷವು ಅಂಟಿಕೊಳ್ಳಲಿಲ್ಲ ಅಂತ ಇದೆ. ಮತ್ತೊಂದು ಏನಂತಂದರೆ, ಅವರಿಗೆ ಇವರ ತಂದೆಯವರಿಗೆ ಕೂಡ ಶಿವನು ತನ್ನ ಸಾನ್ನಿಧ್ಯವನ್ನು ಕರುಣಿಸಿದವು ಅಂತ ಹೇಳಿದೆ. ಯಾಕೆ ಅಂತಂದರೆ ಮಹಾಶಿವಭಕ್ತನಾದ್ದರಿಂದ ಇವರು ಚಂಡಿಕೇಶ್ವರರು ಮಹಾಶಿವಭಕ್ತನಾಗಿ ಅಷ್ಟು ಧ್ಯಾನದಲ್ಲಿ ಇದ್ದು ಅವರ ಕೈಯಿಂದ ಪ್ರಾಣ ಹೋದ ಹಾಗೆ ಇದ್ದರೂ ಕೂಡ ಅಂತಹ ಶಿವಭಕ್ತನಿಂದ ನಡೆದಿದ್ದರಿಂದ ಅವರಿಗೂ ಕೂಡ ಸದ್ಗತಿ ಪ್ರಾಪ್ತವಾಯಿತು ಅಂತ ಹೇಳಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಈ ವಿವರಣೆ ಕೊಟ್ಟಿದ್ದಾರೆ. ಮೇಮೆಯೇ ತಿರುಮೇನಿ ವಳಿಪ್ಪಡಾನಿರ್ಕ ವೆಗುಂಡೆಳಿಂದ ತಾತೈ ತಾಳ್ ಮಳುವಿನಾಲ್ ಎರಿಂದ ಅಮ್ಮಯಾನ್ ಅಡಿಚೆಂಡು ಪೆರುಮಾನ್ ಕಡಿಯೇನ್ ಅಂತ ಈ ವಿವರಣೆ ಕೊಟ್ಟಿದ್ದಾರೆ. ಇದರ ಅರ್ಥ ಇಷ್ಟೇ, ಶಿವಪೂಜೆಗೆ ಅಡ್ಡ ಬಂದ ತಂದೆಯವರಾದರೂ ಅವರನ್ನು ಕೊಡಲಿಯಿಂದ ಎಸೆದ ಈ ಚಂಡಿ ಪೆರುಮಾನ್ ಅವರಿಗೆ ನಾನು ದಾಸನು ಅಂತ, ಇಷ್ಟೇ ಅದರ ಅರ್ಥ. ಸ್ವಾಮಿಯೂ ಆದರೂ ನಾಯನಾರವರು ಆದರೂ, ಇದು ಇವರ ಚರಿತ್ರೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajurvedam, Karmashaka, Adhyayam 4.
4: Atha Chaturtho Adhyayah.

ಯಜ್ಞಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯಾಧ್ಯಯ್ಯ